ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಸೋಮವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948 ವೈಶಾಖ ಮಾಸದ 21ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 11ನೇ ತಾರೀಕು. ಸಮಯ 5:59. ನಿಲಯದ ಬೆಳಗಿನ

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
2: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
2: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8123042637.
0: ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಂದ ಚಿಂತನ.
3: ಇವತ್ತು ಎಲ್ಲಿ ನೋಡಿದಲ್ಲೆಲ್ಲ ಮಿತಿಮೀರಿ ತಿಂದು ಒಬೆಸಿಟಿ ಹೆಚ್ಚಾಗ್ತಾ ಇದೆ. ಒಬೆಸಿಟಿ ಅಂದ್ರೆ ಸ್ಥೂಲಕಾಯ. ಸ್ಥೂಲಕಾಯ ಗಂಡಸರಲ್ಲಿ ಹೊಟ್ಟೆ ದಪ್ಪಗಾದ್ರೆ ಹೆಣ್ಣು ಮಕ್ಕಳಲ್ಲಿ ಎಲ್ಲಾ ಕಡೆಗೂ ದಪ್ಪಗಾಗ್ತಾ ಇದ್ದಾರೆ. ಈ ಸ್ಥೂಲಕಾಯ ಅಂತಂದ್ರೆ ನಮ್ಮ ಹೈಟ್ಗೆ ಎತ್ತರಕ್ಕೆ ಎಷ್ಟಿರಬೇಕೋ ಅಷ್ಟಕ್ಕಿಂತ ತೂಕ ಹೆಚ್ಚಾದಾಗ ಅದು ಅನಾರೋಗ್ಯಕ್ಕೆ ಕಾರಣ ಆಗತ್ತೆ ಅಂತ. ಇದಕ್ಕೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಇವತ್ತು ಹೇಳ್ತೀವಿ. ಅಕ್ಕ ಮಹಾದೇವಿ ಬಹುಶಃ ಅವಳು ವಿಜ್ಞಾನಿಯಾಗಿದ್ಳು, ವೈದ್ಯಳಾಗಿದ್ಲು, ಅರ್ಥ ಆಗೋದಿಲ್ಲ. ಯಾಕಂದ್ರೆ 21ನೇ ಶತಮಾನದಲ್ಲಿ ಇವತ್ತು ನಾವೇನು ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಲ್ಲ, ಅದಕ್ಕೆ ಅವಳು ಮೊದಲೇ ಹೇಳಿ ಇದು ಯಾಕೆ ಅಪಾಯಕಾರಿ ಅಂತ ತಿಳಿಸಿಡಿದಾಳೆ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಅಂತ. ಯಾವಾಗ ಮಿತಿಮೀರಿ ಆಹಾರ ಸೇವನೆ ಮಾಡ್ತೀವಲ್ಲ ಆವಾಗ ರೋಗ ವ್ಯಾಧಿ ಹಬ್ಬಿ ಬಲಿಯುತ್ತೆ ಅಂತ ಹೇಳ್ತಾಳೆ. ಆಹಾರದಿಂ ನಿದ್ರೆ, ಯಾರು ಮಿತಿಮೀರಿ ತಿಂತಾರಲ್ಲ ಅವರು ಆಲಸಿಗಳಾಗಿ ನಿದ್ರೆ ಹೆಚ್ಚಾಗತ್ತೆ. ನಿದ್ರೆಯಿಂದ ತಾಮಸ, ನಿದ್ರೆಯಿಂದ ಅದು ಬೇಕು ಇದು ಬೇಕು ಅನ್ನೋ ಆಸೆಗಳು ಹೆಚ್ಚಾಗುತ್ತೆ. ಆ ತಾಮಸ ಬಂದಾಗ ಅವರು ಅಜ್ಞಾನಿಗಳಾಗ್ತಾರೆ. ಯಾಕಂದ್ರೆ ಜ್ಞಾನಿಗಳು ಯಾವತ್ತೂ ಸಾತ್ವಿಕರಾಗಿರ್ತಾರೆ. ಈ ತಾಮಸಿಗಳು ಅಜ್ಞಾನ ಬಂದಾಗ ಅವ್ರಿಗೆ ಮೈಮರೆತು ಹೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಅರ್ಥ ಆಗಲ್ಲ. ಅವ್ರು ಹೇಳ್ತಾರೆ, ಅಜ್ಞಾನ ಮೈಮರವು ಅಜ್ಞಾನದಿಂದ ಕಾಮವಿಕಾರ, ಕಾಯವಿಕಾರ, ಮನೋವಿಕಾರ, ವಾಯುವಿಕಾರ ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿ ಪೋಷಣೆ ಬೇಡ, ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ. ರೋಗಿಗೆ ಅಪತ್ಯವೇ ಮಾಯೆ, ಜ್ಞಾನಿಗೆ ಮಿತ್ಯವೇ ಮಾಯೆ, ಅರಿದನೆಂದವನಿಗೆ ನಾನು ನೀನೆಂಬ ಮಾಯೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ತಾನು ಯೋಗಿ, ತಾನು ಮಹಾ ಶಿವಯೋಗಿ ಅನ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾ ಇದ್ರೆ ಅದು ಅವರು ಯೋಗಿ ಆಗೋದಿಲ್ಲ. ಯೋಗಿಗೆ ಕೋಪ ಅನ್ನೋದು ಇರಬಾರ್ದು. ಇವತ್ತು ಕೋಪ ಅನ್ನೋದು ಪಾಪದ ನೆಲೆಗಟ್ಟು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ರೆ, ಇವತ್ತು ಕೋಪದಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಪ್ಯಾರಾಲಿಸಿಸ್ ಆಗುತ್ತೆ, ಕೈಕಾಲು ಬಿದ್ದು ಹೋಗುತ್ತೆ, ಮಾತು ಹೊರಟೋಗುತ್ತೆ, ಹಾರ್ಟು ವೀಕ್ ಆಗಿ ಹೋಗ್ಬಿಡುತ್ತೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ರೋಗಿಗೆ ಅಪತ್ಯೆಯೇ ಮಾಯೆ ಅಂತಾರೆ. ಈ ಸಕ್ಕರೆ ಕಾಯಿಲೆ

0: ಇದ್ದವ್ರಿಗೆ ಒಬ್ಬ ಪೇಷಂಟು 360 ಬ್ಲಡ್ ಶುಗರ್ ಇತ್ತು. ಅವ್ರಿಗೆ ನಾನು ಹೇಳಿದೆ, ನೋಡಿ ಆದಷ್ಟು ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಆದರೆ ಸಕ್ಕರೆಯನ್ನು ಬಿಡಿ, ಸಕ್ಕರೆ ಇಲ್ಲದಾಗೆ ತಗೊಳ್ಳಿ ಅಂತಂದೆ. ನಾನು ಮಾತು ಕೇಳ್ಕೊಂಬಿಟ್ಟು ಆಯಿತು ಡಾಕ್ಟ್ರೆ ಅಂತ ಹೇಳಿ ಲಾಲ್ಬಾಗಿಗೆ ವಾಕಿಂಗ್ ಹೋದರು. ಅಲ್ಲಿ ವಾಕಿಂಗ್ ಹೋದಾಗ ಅವರು ಗೆಳೆಯರು ಸಿಕ್ಕರು. ಓ ಏನೋ ಚೆನ್ನಾಗಿದೆಯಾ ಅಂತ ಇವರು, ಅವರು ನಿನಗೆ ಪೆನ್ಷನ್ ಬಂತ ಅಂತ ಅವರು ಇಬ್ಬರು ಮಾತಾಡ್ತಾ ಕೂತ್ಕೊಂಡವರು. ಬಾ ಈಗ ಇವೆಲ್ಲ ಚೌಚೌ ಬಾತು ಅದು ಇದು, ತಕ್ಷಣಕ್ಕೆ ಎಲ್ಲ ತಿಂದ್ಮೇಲೆ ನೆನಪಾಯ್ತು. ಓ ಡಾಕ್ಟ್ರು ಹೇಳಿದ್ದಾರೆ, ವಿಜಯಲಕ್ಷ್ಮಿ ಡಾಕ್ಟ್ರು, ನಾನು ಸಕ್ಕರೆ ಇಲ್ಲದೆ ತಿನ್ನಬೇಕು ಅಂತ. ಅಣ್ಣ ನೋಡಪ್ಪ, ನನಗೆ ಡಾಕ್ಟ್ರು ಹೇಳಿದ್ದಾರೆ ಸಕ್ಕರೆ ಕಾಯಿಲೆ ಇದೆ, ಲೆಸ್ ಶುಗರ್ ಕಾಫಿ ತಂದುಕೊಡು ಅಂತ. ಅಲ್ಲಿವರೆಗೂ ತಿಂದಿದ್ದು ಸ್ವೀಟು ಅವೆಲ್ಲ ಸಕ್ಕರೆನೇ. ಅಂದರೆ ರೋಗಿಗೆ ಅಪತ್ಯ ಅನ್ನೋದು ಮಾಯ ಆಗಿರುತ್ತೆ, ಅವರು ಮರೆತು ಬಿಡ್ತಾರೆ. ಆಮೇಲೆ ಜ್ಞಾನಿಗೆ ಮಿಥ್ಯವೇ ಮಾಯೆ. ಅಂದರೆ ಸತ್ಯದ ಅರ್ಥ ಮಾಡ್ಕೊಳ್ಳದಿದ್ದವನು ಜ್ಞಾನಿ ಆಗೋದಿಲ್ಲ. ಸತ್ಯವ ಅಂದರೆ ಆ ಪರಮ ಸ್ವರೂಪ ಪರಮಾತ್ಮನೇ ಒಬ್ಬ ಸತ್ಯ, ಇನ್ನು ಜಗತ್ತೆಲ್ಲ ಮಿಥ್ಯ ಅನ್ನೋದನ್ನು ಅರ್ತ್ಕೊಂಡಿರಬೇಕು. ಅರಿದಿನಂದವ್ರಿಗೆ ನಾನು ಅರ್ತ್ಕೊಂಡಿದ್ದೀನಿ ಅಂದವ್ರಿಗೆ ನಾನು ಬೇರೆ ನೀನು ಬೇರೆ, ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದು ಭಾವ ಬರುತ್ತೆ, ಅದು ಮಾಯೆ ಆಗುತ್ತೆ. ಯಾಕಂತಂದರೆ ಅರಿತು ಅರಿಯೋದು ಅಂದರೆ ಏನು, ಆ ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಜೀವಾತ್ಮ ಇದೆ, ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಾವು ಲಿಂಗ ಸ್ವರೂಪಿಗಳು, ನಮ್ಮ ಪ್ರಾಣಲಿಂಗ ಆ ಪರಮಾತ್ಮನ ಸ್ವರೂಪ ಅನ್ನೋದನ್ನು ಅರ್ಥಕೊಂಡಾಗ ನಾವು ಅಂಗ ಅಳೆದು ಲಿಂಗ ಆಗೋಕ್ಕೆ ಸಾಧ್ಯ ಆಗುತ್ತೆ, ಸಾಮರಸ್ಯ ಸಾಧ್ಯ ಆಗುತ್ತೆ. ಹಾಗಾಗಿ ಪರಮಾತ್ಮ ಬೇರೆ ನಾವು ಬೇರೆ ಅಂತ ಅನ್ನೋದನ್ನೇ, ನಾವು ಯಾವಾಗ ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನು ಕಂಡು ಪ್ರೀತಿಯಿಂದ ಇರ್ತೀವೋ ಆವಾಗ ನಮ್ಮ ಶರೀರವನ್ನು ಚುಳುಕಾಗಿ ಇಟ್ಕೊಂಡು, ಮನಸ್ಸನ್ನು ಚುರುಕಾಗಿಟ್ಕೊಂಡು, ಹೃದಯದಿಂದ ಪ್ರೀತಿಯಿಂದ ನಾವು ಬದುಕಿದ್ದೇ ಆದರೆ ಇಡೀ ಜಗತ್ತಿನಲ್ಲಿ ಯಾವ ಯುದ್ಧ ಏನೂ ಇಲ್ಲದೇ ಪ್ರತಿಯೊಬ್ಬರೂ ಸಂತೋಷವಾಗಿ ಇರಬಹುದು ಅಂತ ಶರಣರು ಹೇಳಿದ್ದನ್ನು ಪಾಲಿಸೋಣ.
1: ಇದುವರೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರಿಂದ ಚಿಂತನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ರೈತರಿಗೆ ಸಲಹೆ.
2: ನಮಸ್ಕಾರ ರೈತ ಬಾಂಧವರೇ. ತೋಟಗಾರಿಕೆ ಬೆಳೆ ಬಾಳೆ, ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪ ಅಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ದೊಡ್ಡದಾಗಿ ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತವೆ. ಎಲೆಗಳು ಒಣಗಿ ಕಾಯಿ ಬಿಡುವ ಪ್ರಮಾಣ ಕಡಿಮೆ ಆಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ 1.0 ml ಪ್ರೊಪೆಕೋನಾಸಾಲ್ ಅಥವಾ 1 g ಥಯೋಫಿನೈಟ್ ಮಿಥೈಲ್ ಶೇಕಡ 70 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಗೋಟೋಕ ಎಲೆ ಚುಕ್ಕೆ ರೋಗದ ತೀವ್ರತೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನಿರೋಧಕ ತಳಿಯಾದ ಸಕ್ಕರೆ ಬಾಳೆ ಬೆಳೆಯುವುದು ಸೂಕ್ತ. ಕಂದುಗಳನ್ನು ನಾಟಿ ಮಾಡುವ ಮುಂಚೆ ಶೇಕಡ 1 ಕಾರ್ಬನ್ಡೈಸಿಮ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. 100 g ಕಾರ್ಬನ್ಡೈಸಿಮ್ ಶೇಕಡ 50 ಅಥವಾ ಮೆಥಾಮ್ ಸೋಡಿಯಂ 100 l ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತಲೂ ಭೂಮಿಗೆ ಹಾಕಬೇಕು. ಇನ್ನು ಬಂಚಿಟಾಪ್ ನಂಜು ರೋಗದ ಲಕ್ಷಣಗಳು ಏನಪ್ಪಾ ಅಂದರೆ ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣ್ತವೆ. ಇಂಥ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ, ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರ್ತವೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಬಂಚಿಟಾಪ್ ನಂಜು ರೋಗ ಮುಕ್ತವಾಗಿರಬೇಕು. ರೋಗ ಪೀಡಿತ ಗಿಡಗಳನ್ನು ಗುರುತಿಸಿ ಕೂಡಲೇ ಅಗೆದು ತೆಗೆದು ಕತ್ತರಿಸಿ ನಾಶಪಡಿಸಿ ರೋಗ ಹರಡದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ಬಂಚಿಟಾಪ್ ನಂಜು ರೋಗವನ್ನು ಹರಡುವ ಸಸ್ಯ ಹೇನುಗಳ ನಿಯಂತ್ರಣಕ್ಕಾಗಿ 0.25 ml ಇಮ್ಡಾಕ್ಲೋಫ್ರಿಡ್ ಅಥವಾ 1.7 ml ಡೈಮೆಥೋಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬೆಂಡೆ, ಈ ಬೆಳೆಯಲ್ಲಿ ಹಳದಿ ನಂಜು ರೋಗ ಬಾಧಿತ ಬೆಳೆಗೆ 1.7 ml ಡೈಮೆಥೋಯೇಟ್ ಅಥವಾ 0.25 ml ಇಮ್ಡಾಕ್ಲೋಫ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗದಿದ್ದಲ್ಲಿ 15 ದಿವಸಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಮೂಲಂಗಿ, ಇದರಲ್ಲಿ ಎಲೆಯ ಕೆಳಭಾಗದಿಂದ ಮತ್ತು ಎಲೆಯ ಕಾಂಡಗಳಿಂದ ಹೇನು ರಸ ಹೀರುತ್ತವೆ. ಬಾಧೆಗೊಳಗಾದ ಗಿಡಗಳು ಒಣಗ್ತವೆ. ಇವುಗಳ ಸ್ರವಿಸುವ ಅಂಟು ಪದಾರ್ಥದಿಂದ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಗರಗಸನ್ನೋಣ ಮರಿಹುಳುಗಳು ಮೊದಲು ಎಲೆಯ ಅಂಚನ್ನು ಕೆರೆದು ತಿಂತವೆ, ನಂತರ ರಂಧ್ರಗಳನ್ನು ಮಾಡಿ ತಿಂತವೆ. ಇನ್ನು ಕೊಂಡಲಿ ಹುಳು ಮರಿಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಇವುಗಳ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ಹೇನು, ಗರಗಸನ್ನೋಣ, ಕೊಂಡಲಿ ಹುಳು ಈ 3 ಕೀಟಗಳ ಹತೋಟಿಗೆ ಬಿತ್ತನೆಯಾದ 2 ಮತ್ತು 4 ವಾರಗಳ ನಂತರ ಬೆಳೆಗೆ 2 ml ಮೆಲಾಥಿಯಾನ್ 50 EC ಅಥವಾ 0.3 g ಅಸಿಟಾಮಾಫ್ರಿಡ್ ಅಥವಾ 0.5 ml ಇಮ್ಡಾಕ್ಲೋಫ್ರಿಡ್ 17.8 SL ನೀರಿಗೆ ಬೆರೆಸಿ ಸಿಂಪಡಿಸಬೇಕು.

0: ಇನ್ನು ಎಲೆ ಚುಕ್ಕೆ ರೋಗ. ಇದರ ಲಕ್ಷಣಗಳು ಏನಪ್ಪ ಅಂದರೆ ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 3 ಗ್ರಾಂ ಕ್ಯಾಫ್ಟಾಫಾಲ್ ಬೆರೆಸಿ ಸಿಂಪರಣೆ ಮಾಡಬೇಕು. ಬಿಳಿ ತುಕ್ಕು ರೋಗದ ಲಕ್ಷಣಗಳು ಏನಪ್ಪ ಅಂದರೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಬಿಳಿ ಮಿಶ್ರಿತ ಕಂದು ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ಭಾರತೀಯತೆಯ ಒಂದು ಅಸ್ಮಿತೆ ಅಷ್ಟೇ ಅಲ್ಲ, ಪ್ರಾಚೀನ ಪರಂಪರೆಯ ದಿವ್ಯವಾದ ಸಂಸ್ಕೃತಿಯ ಪ್ರತೀಕ. ಆತ್ಮ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ಅರಸುತನವನ್ನು ತೊರೆದು ವೈರಾಗ್ಯ ತಳೆದವರೆಷ್ಟೋ ಪರಾಕ್ರಮಿಗಳು ತಪಸ್ವಿಗಳಾದರು. ದರೋಡೆಕೋರರು ಮನ ಪರಿವರ್ತನೆ ಹೊಂದಿ ಋಷಿಮುನಿಗಳಾದರು. ಜಂಗಮ ವಾಹಿನಿಯಾಗಿ ಬರಿಗಾಲಲ್ಲಿ ದೇಶ ಸೂತಿದರು. ಮುಂದಿನ ಜನಾಂಗದ ಬೆಳಕಾದರು. ಅಂತಹ ಶ್ರೇಷ್ಠ ಪರಂಪರೆಗೆ ಸೇರಿದುದು ವಚನ ಕ್ರಾಂತಿ.
1: ವಚನ ವಿಚಾರಗೋಷ್ಠಿಗೆ ಅನುಭವ ಮಂಟಪ ಸ್ಥಾಪಿಸಿದರು ಬಸವಣ್ಣನವರು. ಅವರಿಂದ ಪ್ರಭಾವಿತರಾದ ಕಾಶ್ಮೀರದ ಅರಸ ಮಹಾದೇವ ಭೂಪಾಲರು ಸತೀ ಗಂಗಾದೇವಿಯೊಡನೆ ಎಲ್ಲವನ್ನೂ ತೊರೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕ ಮಾಡಿ ಲಿಂಗಾಂಗ ಸಾಮರಸ್ಯ ಸಾಧಿಸಿ ಅಮರತ್ವ ಪಡೆದರು. ಇಂತಹ ಹಲವಾರು ಆತ್ಮ ಪರಿವರ್ತನೆಗಳಿಗೆ ಪ್ರೇರಕವಾದ ಆ ದಿವ್ಯ ಕ್ರಾಂತಿಯನ್ನು ಪರಿಚಯಿಸಲೇ ವಚನಾಮೃತ ಸರಣಿ ಮತ್ತೊಂದು ಅಭೂತಪೂರ್ವ ಸಂಚಿಕೆಗಿದು ಸ್ವಾಗತ.
4: ಸುಸ್ವಾಗತ.

ಶ್ರೀಮತಿ ಪದ್ಮಜಾ ಜಯತೀರ್ಥ ಉಮರ್ಜಿ ಅವರು ಗೃಹಿಣಿಯಾಗಿ ಮನೆಯ ಸಕಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಬಹುಮುಖ ವ್ಯಕ್ತಿತ್ವವುಳ್ಳವರು. ಸಾಹಿತ್ಯದ ಕೃಷಿ ಮಾಡಿದವರು. ಕಲಾವಿದರಾಗಿ ನಾಟಕ ಪ್ರದರ್ಶನ ನೀಡಿದವರು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಪತ್ರಿಕಾ ಅಂಕಣಗಳಿಗೆ ಹೆಸರುವಾಸಿ. ಹಲವಾರು ಪುಸ್ತಕಗಳನ್ನು ಬರೆದು ಪ್ರಕಾಶಿಸಿ ಪ್ರಕಟಿಸಿದವರು. 12

0: ನೇ ಶತಮಾನದ ವಚನಕಾರರಿಂದ ಪ್ರಭಾವಿತರಾಗಿದ್ದಾರೆ. ಬನ್ನಿ ಅವರ ಮಾತುಗಳಿಗೆ ಸಾಕ್ಷಿಯಾಗೋಣ.
1: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಪದ್ಮಜಾ ಜಯತೀರ್ಥ ಉಮರ್ಜಿ ಅವರು. ನಮಸ್ಕಾರ ಪದ್ಮಜಾ ಅವರೇ.
2: ನಮಸ್ಕಾರ ಸರ್.
1: ಆಕಾಶವಾಣಿಗೆ ಸ್ವಾಗತ. ನಾವು ವಚನಾಮೃತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 5 ವರ್ಷಗಳು ಹೆಚ್ಚು ಕಡಿಮೆ ಆಗ್ತಾ ಬಂತು. ಅದರೊಳಗೆ ಬಸವಾದಿ ಶರಣರ ವಿಚಾರಗಳೇನಿದೆ ಅಲ್ಲ, ಮಹಿಳೆಯರಿಗೆ ಕೊಟ್ಟಂತಹ ಒಂದು ಪ್ರಾಮುಖ್ಯತೆ, ನೀವೊಬ್ಬ ಗೃಹಿಣಿಯಾಗಿ ಆ ಒಂದು ಮಹಿಳಾ ಒಂದು ವಚನಕಾರ್ತಿಯರ ಕೊಡುಗೆ ಹೆಂಗೆ ನೀವು ನೋಡ್ತೀರಿ?
2: ನಾನು ವಚನಕಾರ್ತಿಯರ ಬಗ್ಗೆ ನನಗೆ ಅತ್ಯಂತ ಒಂದು ಭಕ್ತಿಭಾವ ಅದ ಸರ್. ಯಾಕಂದ್ರೆ ನಮ್ಮಂತ ಜನಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ದೇವರ ಹತ್ರ ಹೋದವರು. ದೇವರ ಒಂದು ಏನು ತಿಳಿತಿದ್ದಿಲ್ಲ, ಏನೋ ಸಂಸ್ಕೃತದಲ್ಲಿ ಕಠಿಣ ಪದಗಳನ್ನ ಅವರು ತಮ್ಮ ಒಂದು ವಚನಗಳಲ್ಲಿ ಅತ್ಯಂತ ಜನಸಾಮಾನ್ಯ ಒಬ್ಬ ಅಡ್ಡಾಡೋ ತಿಳಿಬೇಕು ಅಂತ ಒಂದು ಪದಗಳನ್ನ ಅವರು ಪ್ರಯೋಗ ಮಾಡಿ ನಮ್ಗೆಲ್ಲ ಹಿಡಿದಿಡೋ ಹಂಗ ಸುಲಿದ ಬಾಳೆಹಣ್ಣಂಗ ಎಲ್ಲ ವಚನಕಾರ್ತಿಯರು ಮಾಡಿಕೊಟ್ಟಾರ್ರಿ. ನನಗೆ ಬಹಳ ಅವ್ರ ಬಗ್ಗೆ ಹೆಮ್ಮೆ ಅದ ಸರ್. ಅಕ್ಕಮಹಾದೇವಿ ಅಂದ್ರಂತೂ ರೋಮಾಂಚನ ಆಗ್ತದೆ ಸರ್. ಯಾಕಂದ್ರೆ ಬಹಳಷ್ಟು ಅವರು ಸಂಘರ್ಷ ಮಾಡಿ ಬಂದಾರ್ರಿ ಅಲ್ಲಿ
1: ತನಕ.
2: ಎದಕ್ಕೋಸ್ಕರ ಅವ್ರು ಮಾಡಿದ್ರು? ಒಂದು ಭಕ್ತಿ, ಒಂದು ಸಮಾಜಕ್ಕೆ ಮುಟ್ಲಿ, ದೃಢವಾದ ಒಂದು ಆತ್ಮ ಇದು ಇರ್ಲಿ ಹೆಣ್ಮಕ್ಳಲ್ಲಿ, ಇದ್ರ ಹೆಂಗ ಚಲ ಸಾಧಿಸಬಹುದು ಯಶಸ್ಸನ್ನ ಅನ್ನೋದನ್ನ ತೋರಿಸಿದವರಲ್ಲಿ ಮೊಟ್ಟ ಮೊದಲೇದ ಕವಿಯತ್ರಿನೂ ಹೌದು, ನಮ್ಮ ಅಕ್ಕಮಹಾದೇವಿ ಪ್ರಥಮ ವಚನಕಾರ್ತಿ.
1: ಅದ್ಭುತವಾಗಿ ಮಾತಾಡೋದು. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು.
2: ತಪ್ಪಿಲ್ಲ ಸರ್.

0: ಆಚಾರ ಗುರು, ಸಮಯ ಗುರು, ಧ್ಯಾನ ಗುರು, ಆಚಾರ ಗುರು ಬ್ರಹ್ಮಕಲ್ಪವ ತೊಡೆಯಬೇಕು.
1: ಸಮಯ ಗುರು ವಿಷ್ಣುವಿನ ಸ್ಥಿತಿ ಅರಿಯಬೇಕು. ಜ್ಞಾನ ಗುರು ಉತ್ಪತ್ತಿ ಸ್ಥಿತಿ ಲಯ ಮೂರನ್ನು ಕಳೆಯಬೇಕು.
0: ಇಂತಿ ತ್ರಿವಿಧ ಗುರು ಏಕವಾದಲ್ಲಿ
1: ಸದ್ಗುರು ಮದ್ಗುರು ಮಹಾಗುರು ಎಂಬೆ ನಿಕ್ಕಳಂಕ ಮಲ್ಲಿಕಾರ್ಜುನ.

0: ಪೂರ್ವಾಶ್ರಮದಲ್ಲಿ ಅರಸನಾಗಿ ಮೆರೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕದಲ್ಲಿ ತೊಡಗಿಕೊಂಡು 800ಕ್ಕೂ ಹೆಚ್ಚು ವಚನಗಳನ್ನು ಬರೆದವರು ಮೋಳಿಗೆ ಮಾರಯ್ಯನವರು. ಮಹಾಜ್ಞಾನಿಯಾಗಿ, ಒಬ್ಬ ಶ್ರೇಷ್ಠ ಮಾರ್ಗದರ್ಶಕನಾಗಿ, ನಿಷ್ಠುರ ತತ್ವ ಪ್ರತಿಪಾದಕರಾಗಿ, ಕಟು ವಿಮರ್ಶೆ ಮಾಡುವ ಯತಿಯಾಗಿ ಘೋಷಿಸುತ್ತಾರೆ.
1: ಕೇವಲ ಕಾಶ್ಮೀರಕ್ಕೆ ರಾಜರಾಗದೇ ರಾಜಯೋಗಿಯಾಗಿ ಪ್ರಸಂಗಾನುಸಾರ ಬಸವಣ್ಣ, ಚೆನ್ನ ಬಸವಣ್ಣ ಅಷ್ಟೇ ಏಕೆ ಪ್ರಭುದೇವರನ್ನು ವಿಮರ್ಶಿಸುವಷ್ಟು ಮನೋಧಾರ್ಢ್ಯ ತೋರಿದ್ದಾರೆ ಮೋಳಿಗೆ ಮಾರಯ್ಯನವರು.
0: ಈ ವಚನದಲ್ಲಿ ಬರುವ ಬ್ರಹ್ಮಕಲ್ಪ ಎಂದರೆ ವಿಧಿಲಿಖಿತ ಅಥವಾ ಪುಟುಗುಣ. ಆಚಾರಕ್ಕೆ ಪ್ರಾಶಸ್ತ್ಯ ಕೊಡುವ ಗುರು ತನ್ನ ಸದಾಚಾರದಿಂದಲೇ ಕಾಯಕಲ್ಪಿತ ಹುಟ್ಟುಗುಣಗಳನ್ನು ಮೀರಿ ದೈವಿ ಗುಣದಲ್ಲಿ ಬದುಕಬೇಕು. ಸಮಯ ಗುರು ಎಂದರೆ ಕೌಟುಂಬಿಕ ಪ್ರಜ್ಞೆಗಿಂತಲೂ ತಾನು ನಂಬಿದ ಧರ್ಮ ಎಂದರ್ಥ.
1: ಧರ್ಮವನ್ನು, ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡು ಸೀಮಿತ ಸಂಸಾರದ ಮೋಹವನ್ನು ಜಯಿಸಿದರೆ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಪಡೆದಂತೆ ಎನ್ನುವ ಮೋಳಿಗೆ ಮಾರಯ್ಯನವರ ವಚನಾಂಕಿತ ಆಚಾರ ವಿಶೇಷವಾಗಿದೆ. ನಿಷ್ಕಳಂಕ ಮಲ್ಲಿಕಾರ್ಜುನ ಎಂದರೆ ನಿಷ್ಕಳಂಕವಾದ ವ್ಯಕ್ತಿತ್ವ ಹೊಂದಿದಾಗಲೇ ಪರಮಾತ್ಮನ ದರ್ಶನ ಪಡೆಯುವ ಯೋಗ್ಯತೆ ಗಳಿಸುತ್ತೇವೆ ಎನ್ನುವುದು.
0: ಜ್ಞಾನಗುರು ಸಾಕ್ಷಾತ್ ಜಂಗಮ. ಹುಟ್ಟಿನ ಬಂಧನ, ಸಾಂಸಾರಿಕ ಮಿತಿ, ಸಾವಿನ ಭಯ ಎಲ್ಲವನ್ನೂ ಗೆದ್ದವನಾಗಿರುತ್ತಾನೆ. ಅರಸುತನದ ಶ್ರೀಮಂತಿಕೆ ಕಳೆದುಕೊಂಡು ಸಾತ್ವಿಕ ಸೌಜನ್ಯಯುತ ಶರಣನಾಗಬೇಕಾದರೆ, ತ್ರಿಗುಣಾತೀತನಾಗಿ ಜಂಗಮತ್ವದಲ್ಲಿ ನೆಲೆ ನಿಲ್ಲಬೇಕಾದರೆ ಅತ್ಯಂತ ನಿಷ್ಠೆಯಿಂದ ಸಾಧನೆ ಮಾಡಬೇಕಾಗುತ್ತದೆ. ಅಂತಹ ಧೀರ ವ್ಯಕ್ತಿತ್ವವನ್ನು ಪಡೆದವರು ಮೋಳಿಗೆ ಮಾರಯ್ಯನವರು.
1: ಬ್ರಹ್ಮ ಕಲ್ಪವ ತೊಡೆದು ಸಮಯದ ಇತಿಮಿತಿ ಅರಿತು ಉತ್ಪತ್ತಿ ಸ್ಥಿತಿ ಲಯ ಎಲ್ಲವನ್ನೂ ಕಳೆದು ಈ ತ್ರಿವಿಧ ಸಾಧನೆಯ ಮಹಾ ಸಂದರ್ಭದಲ್ಲಿ ಮೋಳಿಗೆ ಮಾರಯ್ಯನವರು ಅತೀತ ಶಕ್ತಿ ಗಳಿಸಿ ವಚನ ವಿಮರ್ಶೆ ಮಾಡಿದುದು ಸದಾ ಸ್ಮರಣೀಯ.

ಲಿಂಗ ದರ್ಶನ ಕರಮುಟ್ಟಿ, ಜಂಗಮ ದರ್ಶನ ಶಿರಮುಟ್ಟಿ. ಆವುದ ಘನವೆಂಬೆ ಆವುದ ಕಿರಿದೆಂಬೆ, ತಾಳ ಸಂಪುಟಕ್ಕೆ ಭಾರದ ಘನವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ, ಗಮನ ನಿರ್ಗಮನವಾಯಿತು. ಈ ಉಭಯ ಭೇದವನರಿಯರಾಗಿ ಜಂಗಮವೇ ಲಿಂಗ, ಕೂಡಲ ಸಂಗಮ ದೇವ.

0: ಶ್ರೀ ಬಸವದೇವರು ಯುವ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದವರು. ಬಸವ ತತ್ವ ಪ್ರಚಾರಕರು. ಅನುಭವ ಮಂಟಪ ಬಸವ ಕಲ್ಯಾಣದ ನಿವಾಸಿಗಳು. ಕಾಲೇಜು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಬಸವಾದಿ ಶರಣರ ಜೀವನ ಸಂದೇಶ ಹಾಗೂ ವಚನಗಳಿಂದ ಪ್ರಭಾವಿತರಾದವರು. ಬಸವ ಧರ್ಮ ಪೀಠದಿಂದ ಉಳವಿಯಲ್ಲಿ ಜಂಗಮ ದೀಕ್ಷೆ ಸ್ವೀಕರಿಸಿದ ಬಸವದೇವರು ಮಹಾರಾಷ್ಟ್ರ ಕರ್ನಾಟಕದೆಲ್ಲೆಡೆ ಸಂಚರಿಸಿ ಪ್ರವಚನ, ಮಕ್ಕಳಿಗಾಗಿ ಸಂಸ್ಕಾರ ಶಿಬಿರ, ಆಧ್ಯಾತ್ಮಿಕ ಅಧ್ಯಯನ ಶಿಬಿರಗಳನ್ನು ಆಯೋಜಿಸುತ್ತಾ ಬಸವ ತತ್ವ ಪ್ರಚಾರಕರಾಗಿ ಜನಪ್ರಿಯರಾಗಿದ್ದಾರೆ. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: 12ನೇ ಶತಮಾನದ ಶರಣ ಸಂಪ್ರದಾಯವು ಮಾನವನ ಆಂತರಿಕ ನಂಬಿಕೆಗಳನ್ನು ಶುದ್ಧಗೊಳಿಸುವ ಮಹತ್ತರ ಆತ್ಮತತ್ವವನ್ನು ಸಾರಿತು. ಲಿಂಗಭೇದ, ಜಾತಿಭೇದ, ವರ್ಣಭೇದ, ಆಶ್ರಮಭೇದಗಳನ್ನು ತೊಡೆದುಹಾಕಲು ಮತ್ತು ಆತ್ಮೋನ್ನತಿಯನ್ನು ಸಾಧಿಸಲು ಬಸವಾದಿ ಶರಣರು ಕೊಟ್ಟ ಕೊಡುಗೆಗಳೇ ಈ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು. ಕೇವಲ ಈ ತತ್ವಗಳನ್ನು ಕೊಟ್ಟಿರುವುದಷ್ಟೇ ಅಲ್ಲದೆ ಈ ತತ್ವ ಸಿದ್ಧಾಂತಗಳ ಕುರಿತು ಸ್ಪಷ್ಟ ನಿರ್ಣಯವನ್ನೂ ಕೂಡ ಅವರು ತಮ್ಮ ವಚನಗಳಲ್ಲಿ ವಿಸ್ತರಿಸಿ ಹೇಳಿದ್ದಾರೆ. ಅಂತೆಯೇ ಅಷ್ಟಾವರಣಗಳಲ್ಲಿ ಬರುವಂತಹ ಇಷ್ಟಲಿಂಗ ಮತ್ತು ಜಂಗಮ ಈ ಎರಡರ ತತ್ವಗಳ ಏಕತ್ವದ ಕುರಿತು ಗುರು ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಅರ್ಥಪೂರ್ಣವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಲಿಂಗ ದರ್ಶನ ಕರಮುಟ್ಟಿ, ಜಂಗಮ ದರ್ಶನ ಶಿರಮುಟ್ಟಿ, ಆವುದ ಗಣವೆಂಬೆ, ಆವುದ ಕಿರಿದೆಂಬೆ. ಇಲ್ಲಿ ಲಿಂಗ ಎಂದರೆ ಕೇವಲ ಒಂದು ಚಿಹ್ನೆಯಲ್ಲ, ಅದು ಸಚ್ಚಿದಾನಂದ ಸ್ವರೂಪವಾದ ಮಹಾಗಣದ ಸಾಕಾರ ರೂಪ. ಭಕ್ತಿ ಕಾರಣದಿಂದ ಅದು ಸದ್ಗುರುವಿನಿಂದ ಭಕ್ತನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಪ್ರತಿಷ್ಠಾಪಿತವಾಗಿದೆ. ಇದರಿಂದ ಭಕ್ತನಿಗೆ ತನ್ನ ಕೈಗಳಿಂದ ಸ್ಪರ್ಶಿಸಿ ದಿನನಿತ್ಯ ಲಿಂಗ ದರ್ಶನವಾಗುವುದು. ಅದೇ ರೀತಿ ಜಂಗಮ ಎಂದರೆ ಕೇವಲ ವ್ಯಕ್ತಿಯಲ್ಲ, ಇಲ್ಲಿ ಅದು ಜಾತಿ ಸೂಚಕ ಪದವೂ ಅಲ್ಲ. ಜಂಗಮವು ಮಹಾಗಣವೆನಿಸುವ ಪರವಸ್ತುವಿನ ಪ್ರಾಣ ಚೈತನ್ಯ, ಅದು ವಿಶ್ವ ಚೈತನ್ಯದ ಜೀವಂತ ಅಭಿವ್ಯಕ್ತಿ. ಅರಿವು ಮತ್ತು ಆಚಾರಗಳ ಸಾಧನೆಯಿಂದ ಯಾರಲ್ಲಿ ಅನುಭಾವವು ಮಡುಗಟ್ಟಿದೆಯೋ ಆತನೇ ಜನನ ಮರಣಗಳಿಲ್ಲದ ನಿಜ ಜಂಗಮ. ಆತನೂ ಆ ಮಹಾಗಣದ ಚೈತನ್ಯಾತ್ಮಕ ಸಾಕಾರ ರೂಪವೇ ಆಗಿದ್ದಾನೆ. ಭಕ್ತನು ಇಂತಹ ಅನುಭಾವಿ ಜಂಗಮನ ದರ್ಶನವನ್ನು ಶಿರಮುಟ್ಟಿ ಮಾಡುತ್ತಾನೆ. ಹೀಗೆ ಸದ್ಭಕ್ತನಾದವನು ಲಿಂಗ ಜಂಗಮದ ನಿಜವಾದ ಅರ್ಥವನ್ನು ಅರಿತು ಆಚರಿಸಬೇಕಾಗುತ್ತದೆ. ಆಗ ಈ ಲಿಂಗ ಜಂಗಮದಲ್ಲಿ ಯಾವುದೇ ವ್ಯತ್ಯಾಸ ಕಲ್ಪಿಸಲಾಗುವುದಿಲ್ಲ, ಏಕೆಂದರೆ ಈ ಎರಡೂ ತತ್ವಗಳು ಪರಶಿವನ ಸಾಕಾರ ರೂಪವೇ ಆಗಿವೆ. ತಾಳಸಂಪುಟಕ್ಕೆ ಬಾರದ ಗಣವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ, ಗಮನ ನಿರ್ಗಮನವಾಯಿತು ಈ ಉಭಯ ಭೇದವನ್ನರಿಯರಾಗಿ. ಅಂದರೆ ಈ ಉಭಯ ತತ್ವಗಳಾಗಿರುವ ಲಿಂಗ ಜಂಗಮದ ಭೇದವನ್ನು ಅಂದರೆ ಒಳಾರ್ಥವನ್ನು ಅರಿಯದೆ ಅವುಗಳಲ್ಲಿ ವ್ಯತ್ಯಾಸ ಕಲ್ಪಿಸಿ ಶಬ್ದಕತೀತವಾಗಿರುವ ವಾಕ್ಯರಚನೆಗೆ ಮಾತುಗಳಲ್ಲಿ ಅರ್ಥೈಸಲಾಗದ ಮಹಾಗಣಕ್ಕೆ ಭಕ್ತಿಯನ್ನು ಅರ್ಪಣೆ ಮಾಡಲಿಕ್ಕೆ ಹೋದರೆ ಅದು ಅರ್ಪಣೆ ಎನಿಸಿಕೊಳ್ಳುವುದಿಲ್ಲ. ಮೊದಲೇ ಭೇದ ಕಲ್ಪಿಸಿರುವ ಕಾರಣ ಅಲ್ಲಿ ಭಕ್ತಿಯನ್ನು ಅರ್ಪಿಸಬೇಕೆಂಬ ಗಮನವೂ ನಿರ್ಗಮನವೂ ಆಗಿ ಹೋಗುತ್ತದೆ. ಹೀಗಾಗಿ ಗುರು ಬಸವಣ್ಣನವರು ಮುಂದಿನ ಸಾಲಿನಲ್ಲಿ ತಮ್ಮ ಸ್ಪಷ್ಟ ನಿರ್ಣಯವನ್ನು ಹೇಳ್ತಾರೆ. ಜಂಗಮವೇ ಲಿಂಗ ಕೂಡಲ ಸಂಗಮದೇವ. ಅಂದರೆ ಲಿಂಗ ಮತ್ತು ಜಂಗಮ ಎರಡೂ ಬೇರೆ ತತ್ವಗಳಲ್ಲ, ಒಂದೇ ಪರಮತತ್ವದ ಎರಡು ರೂಪಗಳು. ಇಷ್ಟಲಿಂಗವು ಪರಮತತ್ವದ ಸ್ಥಿರ ರೂಪವಾದರೆ ಜಂಗಮವು ಅದೇ ತತ್ವದ ಚಲಿಸುವ ಜೀವಂತ ರೂಪ. ಈ ಅರಿವು ಬಂದಾಗ ಭಕ್ತನಿಗೆ ಲಿಂಗ ಜಂಗಮದಲ್ಲಿ ಹಾಗೂ ಎಲ್ಲ ಜೀವಿಗಳಲ್ಲಿಯೂ ದೈವತ್ವ ಕಾಣುತ್ತದೆ. ಹೀಗಾಗಿ ಲಿಂಗವನ್ನು ಪೂಜಿಸುವಂತೆ ಜಂಗಮನನ್ನು ಗೌರವಿಸಬೇಕು ಎಂಬುದು ಈ ವಚನದ

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಕೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗ

0: ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಇನ್ವರ್ಟರ್ ಅಥವಾ ವಿದ್ಯುತ್ ಪರಿವರ್ತಕ ಈ ಬಗ್ಗೆ ಮಾತನಾಡುತ್ತಾರೆ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಡಿ ಭಟ್.
2: ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯುತ್ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬೆಳಕು ನೀಡುವ ದೀಪಗಳಿಂದ ಹಿಡಿದು ಫ್ಯಾನ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಉಪಕರಣಗಳವರೆಗೆ ಎಲ್ಲವೂ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಆದರೆ ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತವು ಸಾಮಾನ್ಯ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನು ನಿವಾರಿಸಲು ವ್ಯಾಪಕವಾಗಿ ಬಳಸುವ ಉಪಕರಣವೇ ಇನ್ವರ್ಟರ್. ಇದು ವಿದ್ಯುತ್ ಕಡಿತವಾದಾಗ ಅದಕ್ಕೆ ಪರ್ಯಾಯವಾಗಿ ವಿದ್ಯುತ್ ಒದಗಿಸುವ ವ್ಯವಸ್ಥೆಯಾಗಿದ್ದು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ತಡೆರಹಿತವಾಗಿ ಸಾಗಿಸಲು ಅನುಕೂಲಕರವಾಗಿದೆ. ಇನ್ವರ್ಟರ್ ಎಂಬ ಪದದ ಅರ್ಥವೇ ಪರಿವರ್ತಕ. ಸಾಮಾನ್ಯವಾಗಿ ನಮ್ಮ ಮನೆಗಳಿಗೆ ಸರಬರಾಜು ಆಗುವ ವಿದ್ಯುತ್ AC ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ರೂಪದಲ್ಲಿ ಇರುತ್ತದೆ. ಆದರೆ ಬ್ಯಾಟರಿಯಲ್ಲಿ ಸಂಗ್ರಹವಾಗುವ ವಿದ್ಯುತ್ DC ಡೈರೆಕ್ಟ್ ಕರೆಂಟ್ ರೂಪದಲ್ಲಿ ಇರುತ್ತದೆ. ಇನ್ವರ್ಟರ್ನ ಮುಖ್ಯ ಕಾರ್ಯವೆಂದರೆ ಈ DC ವಿದ್ಯುತ್ತನ್ನು AC ವಿದ್ಯುತ್ಗೆ ಪರಿವರ್ತಿಸುವುದು. ಇದರಿಂದ ಬ್ಯಾಟರಿಯಲ್ಲಿ ಸಂಗ್ರಹಿತ ವಿದ್ಯುತ್ ಮನೆ ಉಪಕರಣಗಳಿಗೆ ಬಳಸಲು ಸಾಧ್ಯವಾಗುತ್ತದೆ. ಇನ್ವರ್ಟರ್ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ 3 ಘಟಕಗಳಿವೆ. ಅವುಗಳೆಂದರೆ ಬ್ಯಾಟರಿ, ಇನ್ವರ್ಟರ್ ಯೂನಿಟ್ ಮತ್ತು ಚಾರ್ಜರ್. ಬ್ಯಾಟರಿ ವಿದ್ಯುತ್ ಸಂಗ್ರಹಿಸುವ ಭಾಗವಾಗಿದ್ದು ಸಾಮಾನ್ಯವಾಗಿ ಲೆಡ್ ಆಸಿಡ್ ಅಥವಾ ಲೀಥಿಯಂ ಅಯಾನ್ ತಂತ್ರಜ್ಞಾನವನ್ನು ಬಳಸುತ್ತದೆ. ವಿದ್ಯುತ್ ಲಭ್ಯವಿರುವಾಗ ಇನ್ವರ್ಟರ್ನ ಚಾರ್ಜರ್ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ. ವಿದ್ಯುತ್ ಕಡಿತವಾದಾಗ ಬ್ಯಾಟರಿಯಲ್ಲಿ ಸಂಗ್ರಹಿತ DC ವಿದ್ಯುತ್ತನ್ನು ಇನ್ವರ್ಟರ್ ಯೂನಿಟ್ AC ವಿದ್ಯುತ್ಗೆ ಪರಿವರ್ತಿಸಿ ಮನೆ ಉಪಕರಣಗಳಿಗೆ ಪೂರೈಸುತ್ತದೆ. ಈ ಪ್ರಕ್ರಿಯೆ ಬಹಳ ವೇಗವಾಗಿ ನಡೆಯುವುದರಿಂದ ವಿದ್ಯುತ್ ಕಡಿತವಾದಾಗ ಕೂಡ ಉಪಕರಣಗಳ ಕಾರ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಾಣುವುದಿಲ್ಲ. ಪರಿವರ್ತಕಗಳಲ್ಲಿ 3 ವಿಭಿನ್ನ ಪ್ರಕಾರಗಳಿವೆ. ಅವುಗಳೆಂದರೆ ಸ್ಕ್ವೇರ್ ವೇವ್, ಮಾಡಿಫೈಡ್ ಸೈನ್ ವೇವ್ ಮತ್ತು ಪ್ಯೂರ್ ಸೈನ್ ವೇವ್. ಸ್ಕ್ವೇರ್ ವೇವ್ ಇನ್ವರ್ಟರ್ ಕಡಿಮೆ ಬೆಲೆಯಾದರೂ ಇದು ಎಲ್ಲ ಉಪಕರಣಗಳಿಗೆ ಸೂಕ್ತವಾಗುವುದಿಲ್ಲ. ವಿಶೇಷವಾಗಿ ಸಂವೇದನಾಶೀಲ ಉಪಕರಣಗಳು, TV, ಕಂಪ್ಯೂಟರ್ ಇತ್ಯಾದಿ ಸರಿಯಾಗಿ ಕೆಲಸ ಮಾಡದಿರುವ ಸಾಧ್ಯತೆ ಇದೆ. ಮಾಡಿಫೈಡ್ ಸೈನ್ ವೇವ್ ಇನ್ವರ್ಟರ್ ಮಧ್ಯಮ ಮಟ್ಟದ ಕಾರ್ಯಕ್ಷಮತೆಯನ್ನು ನೀಡುತ್ತವೆ. ಪ್ಯೂರ್ ಸೈನ್ ವೇವ್ ಇನ್ವರ್ಟರ್ ಅತ್ಯುತ್ತಮವಾಗಿದ್ದು ಇದು ಸರಬರಾಜು ಆಗುವ ವಿದ್ಯುತ್ಗೆ ಸಮಾನ ಗುಣಮಟ್ಟದ AC ವಿದ್ಯುತ್ ಒದಗಿಸುತ್ತದೆ. ಆದ್ದರಿಂದ ಮನೆ ಉಪಕರಣಗಳ ಸುರಕ್ಷತೆಗಾಗಿ ಪ್ಯೂರ್ ಸೈನ್ ವೇವ್ ಇನ್ವರ್ಟರ್ ಹೆಚ್ಚು ಸೂಕ್ತವಾಗಿದೆ. ಆದರೆ ಇನ್ವರ್ಟರ್ ಬಳಕೆಯಲ್ಲಿ ಕೆಲವು ಮಿತಿಗಳು ಮತ್ತು ಸವಾಲುಗಳು ಇವೆ. ಬ್ಯಾಟರಿಯನ್ನು ನಿಯಮಿತವಾಗಿ ನಿರ್ವಹಿಸಬೇಕು. ವಿಶೇಷವಾಗಿ ಲೆಡ್ ಆಸಿಡ್ ಬ್ಯಾಟರಿಗಳಲ್ಲಿ ನೀರಿನ ಮಟ್ಟವನ್ನು ಪರಿಶೀಲಿಸಬೇಕು. ಬ್ಯಾಟರಿಯ ಆಯುಷ್ಯ ಸಾಮಾನ್ಯವಾಗಿ 3-5 ವರ್ಷಗಳವರೆಗೆ ಇರುತ್ತದೆ. ಇದನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸಬೇಕಾಗುತ್ತದೆ. ಇನ್ವರ್ಟರ್ಗೆ ಅಧಿಕ ಲೋಡ್ ನೀಡಿದರೆ ಅದು ಹಾನಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಬಳಸುವ ಉಪಕರಣಗಳ ಒಟ್ಟು ವ್ಯಾಟ್ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಇನ್ವರ್ಟರ್ ಆಯ್ಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹೈಬ್ರಿಡ್ ಪರಿವರ್ತಕಗಳು ಕಾರ್ಯರೂಪದಲ್ಲಿ ಬರುವ ಎಲ್ಲಾ ಸಾಧ್ಯತೆಗಳಿವೆ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಇನ್ವರ್ಟರ್ ಒಂದು ಪ್ರಮುಖ ಹೂಡಿಕೆಯಾಗಿ ಪರಿಗಣಿಸಬಹುದು.
0: ಇನ್ವರ್ಟರ್ ಅಥವಾ ವಿದ್ಯುತ್ ಪರಿವರ್ತಕ ಈ ಬಗ್ಗೆ ಮಾತನಾಡಿದವರು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಡಿ ಭಟ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಇನ್ವರ್ಟರ್ ಬ್ಯಾಟರಿಯ ಆಯುಷ್ಯ ಸಾಮಾನ್ಯವಾಗಿ ಎಷ್ಟು ವರ್ಷ ಇರುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
3: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮ್.

0: ಅಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ
1: ಎಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಹಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
2: ಜೊ ಎನರ್ಜಿ ಪ್ರೊಡಕ್ಟ್ ಹಮ್ ವಿದೇಶೋ ಸೆ ಮಂಗಾತೆ ಹೈ, ಹಮೇ ಪ್ರಯಾಸ್ ಕರ್ನಾ ಹೈ ಕಿ ಜಿತನಿ ಜರೂರತ್ ಹೈ ಉತನಾ ಹಿ ಉಪಯೋಗ ಕರೆ. ಇಸ್ಸೆ ವಿದೇಶಿ ಮುದ್ರಾ ಕಿ ಭಿ ಬಚತ್ ಹೋಗಿ ಔರ್ ಯುದ್ಧ ಕೆ ಸಂಕಟ ಸೆ ಹೋನೆ ವಾಲೆ ದುಷ್ಪ್ರಭಾವ ಕೋ ಭಿ ಕಮ್ ಕಿಯಾ ಜಾ ಸಕೆಗಾ.
1: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಷು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿ ಅಭವತ್.
2: ಬಿತ್ತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ ಚುಕಾ ಹೈ. ಪೆಟ್ರೋಲ್ ಮೇ ಇಥೆನಾಲ್ ಬ್ಲೆಂಡಿಂಗ್ ಕೋ ಲೇಕರ್ ಅಭೂತಪೂರ್ವ ಕಾಮ ಹುವಾ ಹೈ. ಪಹಲೆ ಹಮನೆ ಶತ ಪ್ರತಿಶತ ಎಲ್ಪಿಜಿ ಕವರೇಜ್ ಪರ್ ಫೋಕಸ್ ಕಿಯಾ, ಅಬ್ ಹಮ್ ಪೈಪ್ ಸೆ ಸಸ್ತಿ ಗ್ಯಾಸ್ ಪರ್ ಫೋಕಸ್ ಕರ್ ರಹೆ, ಸಿಎನ್ಜಿ ಆಧಾರಿತ ವ್ಯವಸ್ಥಾ ಕೋ ಪ್ರಮೋಟ್ ಕರ್ ರಹೆ. ಐಸೆ ತಮಾಮ್ ಪ್ರಯಾಸೋ ಕೆ ಕಾರಣ ಭಾರತ ಇಸ್ ಬಹುತ್ ಬಡೆ ವೈಶ್ವಿಕ ಊರ್ಜಾ ಸಂಕಟ ಕಾ ಸಾಮನಾ ಕರ್ ರಹಾ.
1: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೆ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯೇ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೆ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಳೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೆ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ ಭಾರತಂ ಅನ್ನಪೂರ್ಣಾ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಭವೇಯುಃ. ಅಸಮರಾಜ್ಯಸ್ಯ ರಾಜ್ಯಪಾಲಃ ಲಕ್ಷ್ಮಣ ಪ್ರಸಾದ ಆಚಾರ್ಯಃ ಮುಖ್ಯಮಂತ್ರಿ ಪದಾಯ ನಿರ್ವಾಚಿತಂ ಹಿಮಂತ ಬಿಶ್ವ ಸರ್ಮಾಣಂ ರಾಜ್ಯೇ ನೂತನ ಸರ್ವಕಾರಸ್ಯ ಘಟನಾರ್ಥಂ ಆಹೂತವಾನ್. ಭಾಜಪಾ ನೇತೃತ್ವೇನ ಎನ್ಡಿಎ ಇತ್ಯಸ್ಯ ವಿಧಾಯಕ ದಲಸ್ಯ ಸರ್ವಸಮ್ಮತ್ಯಾ ನೇತೃರೂಪೇಣ ನಿರ್ವಾಚಿತಃ ಶ್ರೀ ಹಿಮಂತ ಶರ್ಮಾ ಘಟಬಂಧನ ನೇತೃಭಿಃ ಸಹ ಲೋಕಭವನೆ ರಾಜ್ಯಪಾಲಂ ಮಿಲಿತ್ವಾ ಔಪಚಾರಿಕ ರೂಪೇಣ ಸರ್ವಕಾರಸ್ಯ ಘಟನಾರ್ಥಂ ಪ್ರತಿವೇದನಂ ದತ್ತವಾನ್. ರಾಜ್ಯಪಾಲಃ ಶ್ವಃ ಹಿಮಂತ ಬಿಶ್ವಶರ್ಮಣೆ ನೂತನ ಮಂತ್ರಿಪರಿಷದಃ ಸದಸ್ಯೇಭ್ಯಶ್ಚ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಪ್ರದಾಸ್ಯತಿ. ಶಪಥಗ್ರಹಣ ಸಮಾರೋಹ ಖಾನಾಪಾರಾ ಇತ್ಯತ್ರ पशुचिकित्सा महाविद्यालयस्य क्रीडांगणे आयोजितं भविष्यति। यस्मिन् प्रधानमंत्री श्री नरेन्द्र मोदी, केन्द्रीय गृहमंत्री अमित शाह, रक्षामंत्री राजनाथ सिंह, भाजपा अध्यक्ष नितिन नवीन इत्यादयः भागं ग्रहीष्यन्ति।

0: अपेक्षा वर्तते इति वार्ताः।
1: आकाशवाणी धारवाड।
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
3: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
2: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
3: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
2: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ.
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
2: ಮೊಬೈಲ್ 9448309994 9448309994

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय केळुगरे, इत्त गमनिसि ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುದೇ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ.
2: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಒಳ್ಳೆಯ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
4: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
2: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ಆಲಿಸಬಹುದು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕೂಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು, ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ

0: ಈ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ-3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ NMFL ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮತ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಅಳಂದು ಮತ್ತು ಚಿಂಚೋಳಿಯಲ್ಲಿ 5-4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ದೀವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾರ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತರ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ

0: ಅಂತ್ಯಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳ್ಳಕ್ಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
3: ನಮಸ್ಕಾರ ಕೇಳುಗ್ರೆ, ಇವತ್ತಿನ ನೆನಪಾಗಿ ಕಾಡೋ ಹಾಡು ಅದೊಂದು ವಿಶಿಷ್ಟ ಕವಿಯ ವಿಶಿಷ್ಟ ಸಾಹಿತ್ಯ. ಅದಕ್ಕೆ ಪಾಶ್ಚಿಮಾತ್ಯ ಹೊದಿಕೆಯ ಸಾಮಾನ್ಯನು ಇಷ್ಟಪಡೋ ಸುರಮ್ಯ ಸಂಗೀತ. ಅದನ್ನು ಸಾದರಪಡಿಸಿದವರು ಉತ್ಕೃಷ್ಟ ದನಿಯ ಸುಗಮ ಸಂಗೀತ ಲೋಕದ ಮೇರು ಪರ್ವತ.
4: ಭೂಮಿ ತಬ್ಬಿದ್ ಮಾಡಿದ್ದಂಗೆ ತಳ್ಳಿ ಬಳ್ದಿದ್ರೋಡಿದ್ದಂಗೆ

0: ಕಿರಂಚಿರೋತನಕ ಕನ್ನಡ ಪದಗಳ ಬಾಳ್ಳಿ ಅಂತ ಹಾರೈಸಿದ ಕವಿವರ್ಯ ಜಿಪಿ ರಾಜರತ್ನಂ ಅವರ ಅಮೂಲ್ಯ ಕನ್ನಡ ಪದವಿದು. ಎದೆ ತುಂಬಿ ಹಾಡಿ ಕನ್ನಡ ಜನಮನವನ್ನು ತಣಿಸಿ, ತನುವು ನಿನ್ನದು ಮನವು ನಿನ್ನದು ಅಂತ ನಾದ ದೇವತೆಗೆ ತನ್ನನ್ನ ಅರ್ಪಿಸಿಕೊಂಡ ಮೈಸೂರು ಅನಂತಸ್ವಾಮಿ ಅವರ ಮಧುರ ಧ್ವನಿ ಇದು.
1: ಮಲ್ಗಾ

ಆ ಎಣ್ ಕುಡುಕನೇ ಎದ್ದು ಬಂದು ಆಡ್ತಾ ಇದ್ದಂಗೆ, ಆ ಅಮರ ಗಾಯಕನೇ ಮುಂದೆ ನಿಂತು ಹಾಡ್ತಾ ಇದ್ದಂಗೆ, ಆ ಕೂರ್ಗದ ರಾಜ ಸೀಟಿನ ಮೇಲೆ ನಾವು ನೀವೆಲ್ಲ ಕೂತ್ಕೊಂಡಂಗೆ ಈ ಹಾಡಿನ ಗುಂಗು.

0: ಮಂಜಿನಾಯಿ ಮೋಜು ಅನಂತಸ್ವಾಮಿಯವರ ಗೋಜಿಗೆ ಬಂದು ಆಕಾಶವಾಣಿಯ ಶ್ರೋತೃಗಳನ್ನ ನಾದ ಕಾರಂಜಿಯೊಳಗ ಈಜಿಸಿದ್ದು ಹೆಂಗ ಹೇಳಿದ್ರು? ಅಂದು ಬೆಂಗಳೂರು ಆಕಾಶವಾಣಿಯೊಳಗ ನಿರ್ದೇಶಕರಾಗಿ ಕೆಲಸ ಮಾಡಿದ ಶ್ರೀ ಎನ್ ಎಸ್ ಕೃಷ್ಣಮೂರ್ತಿ.
1: ಇದು ಸುಮಾರು 40 ವರ್ಷದ ಹಿಂದಿನ ಮಾತು. ಆಕಾಶವಾಣಿಯಲ್ಲಿ ಯುವವಾಣಿ ಕಾರ್ಯಕ್ರಮ ಅಂತ ಶುರು ಮಾಡಿದ್ವಿ. ಅದರ ಮುಖ್ಯ ಉದ್ದೇಶ ಏನಾಗಿತ್ತು, ಯುವವಾಣಿಗೊಂದು ಮುಕ್ತ ಅವಕಾಶ ಕೊಡಬೇಕು, ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅದರಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ನಾವು ಅಲ್ಲಲ್ಲಿ ಪ್ರಯತ್ನ ಪಡ್ತಿದ್ದಾಗ ಈ ಮೈಸೂರು ಅನಂತಸ್ವಾಮಿ ಅವರು ಒಂದು ಯುವ ತಂಡವನ್ನ ಕಟ್ಕೊಂಡು ಬೇರೆ ಬೇರೆ ಜಾಗಗಳಲ್ಲಿ ಹೊಸ ಹೊಸ ಗೀತೆಗಳನ್ನ ಜನಗಳ ಮುಂದೆ ಪ್ರದರ್ಶನ ಮಾಡ್ತಾ ಇದ್ರು. ಆವಾಗ ಒಂದ್ಸಲಿ ನಾನು ಮಹಾರಾಣಿಸ್ ಕಾಲೇಜ್ ಹೋದಾಗ ಕೆಲವು ಹಾಡುಗಳನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ

ಹಿತವನ್ನು ತನ್ನಿಸ್ತು, ಇದು ಒಂದು ರೀತಿಯ ಹೊಸ ಬಗೆಯ ಹಾಡುಗಳು ಅಂತ ಅನ್ನಿಸ್ತು. ಅವ್ರನ್ನ ನಾನೇ ಕೇಳಿದೆ, ಹೊನ್ನಸ್ವಾಮಿ ಆಕಾಶವಾಣಿಗೆ ಬಂದು ತಾವ್ಯಾಕೆ ಈ ಹಾಡುಗಳನ್ನ ನಮಗೆ ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಂತ ಕೇಳಿದೆ. ಸೊ ಆ ದೊಡ್ಡ ತಂಡವನ್ನು ಕರ್ಕೊಂಡು ನಮ್ಮ ಆಕಾಶವಾಣಿ ನಿಲಯಕ್ಕೆ ಬಂದ್ರು. ಆಗ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಕ್ಯಾಸೆಟ್ ಯುಗ ಏನು ಆರಂಭವಾಗಿರಲಿಲ್ಲ, ನಮ್ಮಲ್ಲಿ ದೂರದರ್ಶನ ಇರಲಿಲ್ಲ, ಹಾಗಾಗಿ ಆಕಾಶವಾಣಿಗೆ ಒಂದು ವಿಶೇಷವಾದಂತಹ ಸ್ಥಾನ ಇತ್ತು. ಮತ್ತೆ ಯಾರು ಅಲ್ಲಿ ಹಾಡ್ತು ಅಂತಂದ್ರೆ ಅವರು ಜನಪ್ರಿಯತೆ ಗಳಿಸೋದಕ್ಕೆ ತುಂಬಾ ಸಹಾಯಕವಾದ ಮಾಧ್ಯಮ ಇದಾಗಿತ್ತು. ಹಾಗಾಗಿ ಅನಂತಸ್ವಾಮಿಯವರಿಗೆ ಕಂಪೋಸರ್ ಆಗಿ ಒಬ್ಬ ಗಾಯಕನನ್ನಾಗಿ ನಾವು ಗುರುತಿಸಿ ಆಕಾಶವಾಣಿಯಿಂದ ಅವರಿಗೆ ಪ್ರಸಾರದ ಅವಕಾಶವನ್ನು ಕೊಟ್ಟಿದ್ರಿಂದ ಅವರಿಗೂ ತುಂಬಾ ಸಮಾಧಾನವಾಯಿತು. ಮತ್ತೆ ನಮಗೂ ಹೊಸ ಹೊಸ ಬಗೆಯ ಗೀತೆಗಳು ಪ್ರಸಾರ ಆಗೋದಿಕ್ಕೂ ತುಂಬಾ ಹೆಚ್ಚಿಗೆ ಅವಕಾಶವಾಯಿತು ಅಂತ ಹೇಳಬೇಕು.

ಮಡಿಕೇರಿ ಮಿಲ್ಮಂಜು. ಈ ಕೆಲವು ಗೀತೆಗಳನ್ನ ಆಕಾಶವಾಣಿಗೆ ಮೊದಲನೇ ಬಾರಿ ಅವರು ಸಿಡಿಗಳಾಗಕ್ ಮುಂಚೆ ಅಥವಾ ಅವರು ಕ್ಯಾಸೆಟ್ ಗಳಾಗಕ್ ಮುಂಚೆ ಆಕಾಶವಾಣಿಲಿ ಧ್ವನಿ ಮುದ್ರಣ ಮಾಡಿದ್ರು ಇದನ್ನ. ಇದರಲ್ಲಿ ನಮಗೆ ಸ್ವಲ್ಪ ಪಾಶ್ಚಾತ್ಯ ಸಂಗೀತದ ಒಂದು ಜಾಜ್ ಪ್ರಭಾವ ಎತ್ತು ಕಾಣುತ್ತೆ. ಅದರಲ್ಲಿ ಅವರು ಉಪಯೋಗಿಸಿರುವ ಒಂದು ರಿದಮ್ ಆಗ್ಲಿ, ಅದಕ್ಕಿಂತ ಮುಖ್ಯವಾಗಿ ಒಂದು ಈ ವೆಸ್ಟರ್ನ್ ಕಾರ್ಡ್ಸ್ ಅಂತ ಏನ್ ಕರಿತೀವಿ ಅದನ್ನ ಸಾಹಿತ್ಯಕ್ಕೆ ಹೊಂದುವ ರೀತಿ ಅವರು ಬಳಸಿರೋದು ತುಂಬಾ ವಿಶೇಷವಾದದ್ದು ಅಂತ ನನಗೆ ಅನ್ಸುತ್ತೆ. ಅಲ್ಲಿ ಅವ್ರು ಹಾರ್ಮೋನಿಯಂ ಬಾರಿಸ್ಕೊಳ್ಳೋರು, ವಯಲಿನ್ಗಾಗ್ಲಿ ಮತ್ತೆ ಇನ್ನೊಂದು ಮ್ಯಾಂಡೋಲಿನ್ಗಾಗ್ಲಿ ಬೇರೆಯವ್ರನ್ನ ಕರ್ಕೊಂಡು ಬರೋರು.

0: ಸರಿ ಸವಿ ಸ್ವರ ತುಂಬಿ ರಾಗ ಸಂಯೋಜನೆ ಮಾಡಿ ನಾವೆಲ್ಲ ಆ ಹಾಡನ್ನ ಮನವಿಟ್ಟು ಕೇಳೋ ಹಂಗ ಮಾಡ್ತಾ ಇದ್ದ ಅಪರೂಪದ ಅದ್ಭುತ ಧ್ವನಿಯ ಗಾಯಕ ಮೈಸೂರು ಅನಂತಸ್ವಾಮಿಯವರು. ಕವನವನ್ನ ಹಾಡಾಗಿಸಿದ ನಂತರ ಅದು ಮರ್ತು ಹೋಗ್ಬಾರ್ದು ಅಂತ ಅದನ್ನ ರೆಕಾರ್ಡ್ ಮಾಡಿ ಇಡೋ ರೂಢಿ ಅನಂತಸ್ವಾಮಿಯವರಿಗೆ. ಹಾ, ಆದ್ರ ಅದು ನಿರ್ಜೀವ ಟೇಪ್ ರೆಕಾರ್ಡರ್ ಆಗಿರ್ಲಿಲ್ಲ. ಆಗ ಅನಂತಸ್ವಾಮಿಯವರ ಹಾಡುಗಳನ್ನೆಲ್ಲ ಮನಸ್ಸಿನೊಳಗ ರೆಕಾರ್ಡ್ ಮಾಡಿಕೊಂಡು ಬೇಕೆಂದಾಗ ಹಾಡ್ತಾ ಇದ್ದವರು ಅನಂತಸ್ವಾಮಿಯವರ ಪ್ರಿಯ ಶಿಷ್ಯೆ ಶ್ರೀಮತಿ ಎಂ ಕೆ ಜಯಶ್ರೀ.
1: ಭೂಮಿ ತಪ್ಪಿತ್ ಮೋಡಿತ್ತಂಗೆ ಬೆಳ್ಳಿ.

ಪ್ರತಿಯೊಬ್ಬರಿಗೂ ಇಷ್ಟವಾಗಿರೋ ಹಾಡಿದು. ಇದನ್ನ ಪಾಪ್ಯುಲರ್ ಮಾಡಿದವರು, ಟ್ಯೂನ್ ಮಾಡಿದವರು ಶ್ರೀ ಮೈಸೂರು ಅನಂತ ಸ್ವಾಮಿ ಅವರು. ಅವರು ನನಗೆ 1964 ಪರಿಚಯ ಆಗಿದ್ದು, ಅವಾಗಿಂದ ಸುಮಾರು ಸಾವಿರಾರು ಪ್ರೋಗ್ರಾಮ್ಸ್ ಅಲ್ಲಿ ಹಾಡಿದೀವಿ ನಾವು. ಈ ಹಾಡು ವೆಸ್ಟರ್ನ್ ಟೈಪ್ ಅಲ್ಲೇ ಫುಲ್ ಇರೋದು, ಅಂದ್ರೆ ಅದು ಬೀಟ್ಸ್ ತುಂಬಾ ಚೆನ್ನಾಗಿದೆ. ಅದು ಇವತ್ತಿಗೂ ಅದು ಪಾಪ್ಯುಲರ್ ಸಾಂಗ್ಗೆ. ಅದು ನನ್ಗೆ ಅನುಭವ ಆಗಿದ್ದು ಅಂತಂದ್ರೆ ಎಲ್ರು ಎಂಜಾಯ್ ಮಾಡೋರು ಈ ಸಾಂಗ್ನ. ಒಂದ್ ಮಗು ಕೂಡ ತಲೆ ಅಲ್ಲಾಡಿಸುತ್ತೆ, ಅಷ್ಟು ರಾಗ ಸಂಯೋಜನೆ ಅಷ್ಟು ಚೆನ್ನಾಗಿದೆ, ಅಷ್ಟು ಸ್ವೀಟ್ ಆಗಿದೆ.

0: ನಿರ್ದೇಶನದ ಬಗ್ಗೆ ಮಾತನಾಡಿದ್ರು ಗಾಯಕಿ ಎಂಕೆ ಜಯಶ್ರೀ.
1: ಸ್ವಾಮಿಯವರ ಸಂಗೀತ ಸಂಯೋಜನೆ ಬಗ್ಗೆ ಸುಗಮ ಸಂಗೀತ ಕಲ್ತಿರೋರ್ಗೆ ಎಲ್ರಿಗೂ ಗೊತ್ತಿದೆ, ಒಂದೊಂದ್ ಹಾಡು ಒಂದೊಂದ್ ಮುತ್ತುಗಳು. ಹಾಗೆ ನಮ್ಮ ಕಾಲದಲ್ಲಿ ಟೇಪ್ ರೆಕಾರ್ಡರ್ ಇರ್ಲಿಲ್ಲ, ಹಾಡ್ಬೇಕು ಹಂಗೆ ಕಲ್ತ್ಕೊಂಡು ಅಲ್ಲೇ ಹಾಡ್ಬೇಕಿತ್ತು. ಅದರಿಂದ ಏನಾರು ಫಸ್ಟ್ ಸಾಂಗ್ ಹೇಳ್ಕೊಟ್ರು ನನ್ನ ಹತ್ರ ಇರೋದದು, ಆಮೇಲೆ ಮರೆತ್ಬಿಟ್ರೆ ನನ್ನ ಕೇಳೋರು ಯಾವ ತರ ಕಂಪೋಸ್ ಮಾಡಿದೀನಿ ಹೇಳು ಅಂತ. ಜನರಲ್ ಆಗಿ ಹೇಳ್ತಾ ಇದ್ದೆ ನನ್ನ ಹತ್ರ ಎಲ್ಲಾ ರೆಕಾರ್ಡಿಂಗ್ಸ್ ಅಲ್ಲೂ ಬರೀ ಒಂದು ಗಿಟಾರು, ಒಂದು ವೈಲಿನ್, ಒಂದು ತಬಲ, ಅವರೇ ಹಾರ್ಮೋನಿಯಂ ನುಡಿಸೋದ್ರಿಂದ ಹಾರ್ಮೋನಿಯಮಲ್ಲೇ ಸಿಕ್ಕಾಪಟ್ಟೆ ಆಟ ಆಡ್ಬಿಡ್ತಾ ಇದ್ರು ಅವರು. ಅವ್ರಿಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿದ್ರಿಂದ ಬಿಜಿಎಂ ಕೂಡ ಇವನ್ ಎಲ್ಲರೂ ಹಾಡ್ಬೋದು ಆತರ ಬಿಜಿಎಂ ಮಾಡ್ತಾ ಇದ್ದವ್ರು.

ಕೆಲವು ಜಾಗದಲ್ಲಿ ಯಾವ ತರ ಸ್ಲೋ ಮಾಡ್ಬೇಕು, ಯಾವ ತರ ಮೆಲಡಿ ಕೊಡ್ಬೇಕು, ಯಾವ್ದನ್ನ ಗಟ್ಟಿಯಾಗಿ ಹೇಳ್ಬೇಕು, ಯಾವ್ದು ಪ್ರೊನೌನ್ಸ್ ಮಾಡ್ಬೇಕು, ತುಂಬಾ ಸ್ಪಷ್ಟವಾಗಿ ಹೇಳೋರು. ಅದು ಕೊನೆಯಲ್ಲಿ ನಾವು ಹಾಡ್ತಾ ಇದ್ವಿ, ಮಧ್ಯದಲ್ಲಿ ಆಲಾಪಿದೆ. ಮಲ್ಗಾಕ್ ಸೊಳ್ಳೆ ಪರ್ದೆ

ನಂಗೆ ಗಸ್ತಾಗ್ತಿತ್ತು ಮಂಜು, ಭೂಮಿ ತಬ್ಬಿಕ್ ಮೋಡಿದ್ದಂಗೆ, ಓ ಬೆಳ್ಳಿ ಬಳದಿ ತೋಡಿದ್ದಂಗೆ, ಲಾಲಾಲಾಲಾಲ ಸಾಫಗಳ ತಿತ್ತಿಲ್ದಂಗೆ. ಮಡಿಕೇರಿ ಮೇಲ್ ಮಂಜು, ಅಲ್ಲಿ ಕೌಂಟರ್ಸ್ ಹಾಡ್ತಾ ಇದ್ವಿ, ಇಬ್ರು ಹಾಡೋದ್ರಿಂದ ಅದು ಚೆನ್ನಾಗ್ ಬರತ್ತೆ. ಆ ಲೈನ್ ಹಾಡ್ ತೋರಿಸ್ತೀವಿ, ಸಾಫ

ಹಳೆಯ ಕನ್ನಡ ಕಾವ್ಯ ಸ್ವರೂಪವನ್ನ ಸರಳೀಕರಿಸಿ ಪದ್ಯದ ಮೋದ ಸಕಲರಿಗೂ ಸಿಗೋ ಹಂಗ ಮಾಡಿ ಸಾಮಾನ್ಯನಿಗೂ ಪದ್ಯದ ನಗುಮೊಗದ ದರ್ಶನ ಮಾಡಿಸಿದ ಕೀರ್ತಿ ರಾಜರತ್ನಂ ಅವರಿಗೆ ಸಲ್ತದ. ಸಹಜ ನಿಖರ ರೂಪಕ ಉಪಮೆಗಳಿಂದ ಕೂಡಿದ ಪದ್ಯದ ಉಗಮ ಅಂತನ ರಸಿಕ ಕವಿ ಮನಗಳಿಗೆ ಅದು ಹೃದಯಂಗಮ. ಮಂಜಿನಂತಹ ಅಸ್ಪಷ್ಟ ವಸ್ತುವನ್ನು ಕೂಡ ಸ್ಪಷ್ಟವಾಗಿ ಗಟ್ಟಿಮುಟ್ಟಾದ ಆತ್ಮೀಯ ರೀತಿಯೊಳಗ ಹೆಂಗ ಚಿತ್ರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ರು ರಾಜರತ್ನಂ. ಶಬ್ದಗಳ ಕಲ್ಪನೆಯ ಸೊಗಸು ಸರಿಗಮಗಳ ಬೊಗಸೆಯೊಳಗ ಸಮನಾಗಿ ಬೆರೆತಾಗ ಅದು ಹೆಂಗ ಹಾಡಿನ ಸೊಗಸನ್ನ ಹೆಚ್ಚಿಸ್ತದ ಅನ್ನೋದನ್ನ ತೋರಿಸಿಕೊಟ್ರು ಅನಂತಸ್ವಾಮಿ.

0: ಸಾಹಿತಿಯಾಗಿ, ಮಕ್ಕಳ ನೆಚ್ಚಿನ ಕವಿಯಾಗಿ, ಕನ್ನಡ ಮರೆಯಲಾಗದ ಪದಗಳನ್ನು ಹೇಳೋ ರತ್ನನಾಗಿ, ಕನ್ನಡ ಸಾರಸ್ವತ ಲೋಕದೊಳಗ ಅಜರಾಮರರಾಗಿ ಉಳಿದ್ರು ರಾಜರತ್ನಂ. ಅವರೇ ಹೇಳೋ ಹಂಗ, ನಾಲ್ಗೆ ಸೀಳಿಸಿ ನರಕಕ್ಕೆ ಇಳಿಸಿದ್ರು ಕನ್ನಡ ಪದಗಳನ್ನೇ ಹಾಡ್ತೀನಿ ಅನ್ನೋದು ಕನ್ನಡಿಗರೆಲ್ಲರ ಗಟ್ಟಿ ಘೋಷಣೆಯಾಗಬೇಕು ಅಂತನ ಮೆಲುಕು ಹಾಕುವಂತಹ ಮತ್ತೊಂದು ಕನ್ನಡ ಪದದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ ಮುಂದಿನ ವಾರ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳಕೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಪ್ರಿಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:30.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580 8277583612.
3: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
4: ಬಾರಪ್ಪ,
3: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
4: ನೋಡಪ್ಪ, ಆರ್ಪಿಎಲ್ಐ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. ಆರ್ಪಿಎಲ್ಐ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
5: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
6: ಅಲ್ಟಿಮೇಟ್ ಗೋಲ್ ಎಕ್ಸಾಮ್ ಕೆ ನಂಬರ್ ನಹೀ ಹೋ ಸಕ್ತಾ ಹೈ, ಅಲ್ಟಿಮೇಟ್ ಗೋಲ್ ಸಂಪೂರ್ಣ ಜೀವನ ಕೆ ವಿಕಾಸ್ ಕಾ ಹೋನಾ ಚಾಹಿಯೆ.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: आकाशवाणी धारवाड। आत्मीय केळुगरे, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಇನ್ನು ಮುಂದೆ ಪ್ರಕಟಣೆಗಳು.
4: 7 ಗಂಟೆ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ, ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್

0: ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ

0: ಮೂರನೇ ಸ್ಥಾನ ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1415, 244-344-1416. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಆತ್ಮೀಯ ಕೇಳುಗರೆ,

ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ.

0: ಆಯೋಜಿಸಿದ್ದ ಸಂಧ್ಯಾ ಸುಧೇ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಇನ್ನು ಮುಂದೆ ಕೇಳಿ ಎಡೆಯೂರು ಸಿದ್ಧಲಿಂಗೇಶ್ವರ ಚಿತ್ರದ ಗೀತೆ.
1: ಶಿವನೇ ಇವುಗಳ ಅಳಿವು ಎಂದೋ ಭೂಮಿಯದು ಉಳಿಯುವುದೆಂದೋ.

0: ಪ್ರಿಯ ಕೇಳುಗರೇ, ಇಂದು ಬೆಳಗ್ಗೆ 11:10 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದು, ಅವರ ಭಾಷಣದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: नमस्कार, आकाशवाणी से समाचार प्रभात के साथ मैं विशाल शर्मा.

ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪಂಡಿತ್ ಭೀಮಸೇನ್ ಜೋಶಿಯವರ ಶಾಸ್ತ್ರೀಯ ಗಾಯನದಲ್ಲಿ ಕೇಳಿ ರಾಗ ಗುಜರಿ ತೋಡಿ ವಾದ್ಯ ಸಹಕಾರ ತಬಲಾ ಶಶಿಕಾಂತ್ ಮೂಳೆ ಹಾರ್ಮೋನಿಯಂನಲ್ಲಿ ಪುರುಷೋತ್ತಮ್ ವಾಲಾವಲ್ಕರ್ ಕೇಳಿ ರಾಗ ಗುಜರಿ ತೋಡಿ

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಗುಜರಿ ತೋಡಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಶಶಿಕಾಂತ್ ಮೂಳೆ, ಹಾರ್ಮೋನಿಯಂನಲ್ಲಿ ಪುರುಷೋತ್ತಮ್ ವಾಲಾ ವಾಲ್ಕರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಸಮಯ 9:01:37.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11:10 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದು, ಅವರ ಭಾಷಣದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ. ಆತ್ಮೀಯರೇ, ಇತ್ತ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುದೇ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಆಕಾಶವಾಣಿ ಧಾರವಾಡ. ಈಗ ವಿದ್ಯಾ ಕಲಕೋಟಿ ಅವರಿಂದ ಸುಗಮ ಸಂಗೀತ. ಜೊತೆ ವಾದ್ಯಗಾರರು ತಬಲಾ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ನಲ್ಲಿ ಶಂಕರ ಟಿ ಕಬಾಡಿ. ಮೊದಲಿಗೆ ಕೇಳಿ ಕನಕದಾಸರ ಕೃತಿ.

ಇದುವರೆಗೆ ವಿದ್ಯಾಕಲಕೋಟೆ ಅವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಕನಕದಾಸರ ಕೃತಿ ಹಾಗೂ ಪುರಂದರದಾಸರ ಕೃತಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬ್ಲಾ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ನಲ್ಲಿ ಶಂಕರ ಟಿ ಕಬಾಡಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಕಾರ್ಯಕ್ರಮದ ಆರಂಭದಲ್ಲಿ ಬೃಂದಗಾನದಲ್ಲಿ ಮೂಡಿಬರಲಿದೆ ಕನಕದಾಸರ ಕೃತಿ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಮೂಡಿಬಂತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 9:30. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
8: ಶಿಕ್ಷಾ ಕಿ ಜೀವನ್ ಮೇ ಭಿ ಜರೂರತ್ ಹೈ, ಸಮಾಜ ಜೀವನ್ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
7: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे याद इरलि प्रति हार्ट अन्नु नोडिकोळ्ळुत्तेवे। नारायण हेल्थ सिटी बेंगलुरु कॉल 1-800-309-0309।
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
3: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
2: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
3: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
2: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
3: ವಿಶಾಲವಾದ ಕ್ಯಾಂಪಸ್,
2: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
3: ಆಟದ ಮೈದಾನ,
2: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
3: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
2: 8123042637.
4: ಆತ್ಮೀಯ ಕೇಳುಗರೆ, ಇತ್ತ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನದ ಆರಂಭದ ಗೀತೆ ಚಿತ್ರ ಅವರ ಸ್ವರದಲ್ಲಿ ಹಾಲುಂಡ ತವರು ಚಿತ್ರದ್ದು.

0: ಪದನಿ ಸರಿ ಸರಿ ದಬ ಸರಿ ದಬ ಮಗರಿ ಸರಿ ಗಮ ಪದನಿ ಸರಿ ಸರಿ.
1: ಚಿತ್ರ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ್ದು.

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ ಕೇಳುಗರೆ. ಆತ್ಮೀಯರೇ, ಇತ್ತ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಅಮೆರಿಕ ಅಮೆರಿಕ ಚಿತ್ರದು. ಕೇಳಿ ಬರಲಿರುವ ಯುಗಳ ಸ್ವರಗಳು ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿಯವರದು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1415, 244-344-1416. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಆತ್ಮೀಯ ಕೇಳುಗರೆ, ಇಂದು ಮುಂಜಾನೆ 11:10 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದು, ಅವರ ಭಾಷಣದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬಡವರ ಬಂಧು ಚಿತ್ರದ್ದು, ಗಾಯಕರು ಡಾ ರಾಜ್ಕುಮಾರ್. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ಇತ್ತ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಜೀವನ ಚೈತ್ರ ಚಿತ್ರದ್ದು. ಕೇಳಿಬರಲಿರುವ ಧ್ವನಿ ಡಾ ರಾಜ್ಕುಮಾರ್ ಅವರದು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ಆತ್ಮೀಯ ಕೇಳುಗರೆ, ಇತ್ತ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತ ಕುಂಬಾರ ಚಿತ್ರದ್ದು, ಹಾಡಿದವರು ಪಿಬಿ ಶ್ರೀನಿವಾಸ್.

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಈಗ ಸಮಯ 10:30:15. ಇದೀಗ ಈ ಒಂದು ವಾಣಿಜ್ಯ ಜಾಹೀರಾತಿನ ನಂತರ ಜಾಯಿ ಜೂಯಿ ಕೊಂಕಣಿ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಗುವುದು.

ವಿಘ್ನನಾಶಕ ತೂ ಹೇ ರಂಭ ಬೆನಕ ಅಭಯಸ್ತಧೀರ ಮಕ್ಕ ದೇವ ಕರಿಮುಖ ಗಜಮುಖ ತೂ ಗಣಪತಿ ತು ತೂ ವಿನಾಯಕು ಸಮಸ್ತ ಜಗ ಕ ತುಂಚಿ ನಾಯಕು ವಕ್ರ

ಮೃಳಗರ ಯಾರೇ ವಾಸುದೇವ ಅತೇಕ ಬಾಲ ಕವನ. ದಿನಕರದ ಸೈನಿಕ ಕವನ ಬರೆಯಿಲ್ಲ ಸರ್. ನಿದ್ರೆ ಬಾಳ ನಿದ್ರೆ ಬಾಳ ಮನು ಯೋರೆ ಬಾಳ ಚಂಪೆ ಕಳೆ ಮಿಗಿಲೆ ಹಂಡೇರಿ ತೆಂಚಾವೆ ನಿದ್ರೆ ಬಾಳ ನಿದ್ರೆ ಬಾಳ ತಜೆ ಸ್ಫೂರ್ತಿನ ಹೇ ಕವನ್ ಬರೆಯಲ್ಲ. ನಿದ್ರೆ ಬಾಳ ನಿದ್ರೆ ಬಾಳ ಧಂಕುನು ದೊಳೆ ನಿದಾಂತು ಚಂದ ಚಂದ ಸಪನ ತೂಪಳೆ. ನಿದ್ರೆ ಬಾಳ ನಿದ್ರೆ ಬಾಳ ಧಂಕುನು ದೊಳೆ ನಿದಾಂತು ಚಂದ ಚಂದ ಸಪನ ತೂಪಳೆ. ತಂಟೆ ಕರ್ಣಶಿ ಹಿಂಟೆ ಕರ್ಣಶಿ ನೀದ ಕಾಡರೆ ನಿದನ್ ಊಟ್ನ ಪೂಳೆ ಪೆಪ್ಪೆ ದಿತ್ತ ಪಪ್ಪಿ ತುದಿರೆ. ನಿದ್ರೆ ಬಾಳ ನಿದ್ರೆ ಬಾಳ ಧಂಕುನು ದೊಳೆ ನಿದಾಂತು ಚಂದ ಚಂದ ಸಪನ ತೂಪಳೆ. ಸಾನ ಗೊಂಬೆ ಚಂದ ಚಂಡು ಖೆಳಚಕ ದಿತ್ತ ಬಣ್ಣ ಬಣ್ಣ ಅಂಗಿ ಹಾಣು ತುಕ್ಕ ಗಲ್ತ. ಸಾನ ಗೊಂಬೆ ಚಂದ ಚಂಡು ಖೆಳಚಕ ದಿತ್ತ ಬಣ್ಣ ಬಣ್ಣ ಅಂಗಿ ಹಾಣು ತುಕ್ಕ ಗಲ್ತ. ತಾಕ ಗಂಟನು ಲೋಣಿ ಕಾಣು ಬಾಳ ಕಾವೈತ ಗೈಚೆ ತೂಪಗಾಲು ಉಕ್ಕಡು ತಂದ ಪೇಜಲೈತ. ನಿದ್ರೆ ಬಾಳ ನಿದ್ರೆ ಬಾಳ ಧಂಕುನು ದೊಳೆ ನಿದಾಂತು ಚಂದ ಚಂದ ಸಪನ ತೂಪಳೆ. ಗೋರೆ ರೂಪ ಗೋಲ ತೊಂಡ ರುಂದ ಕಾನ ಬಾಳನ ಹಸ್ಲ ತೊಂಡ ದಿಸ್ತ ದಾಂತ ದೋನ. ಗೋರೆ ರೂಪ ಗೋಲ ತೊಂಡ ರುಂದ ಕಾನ ಬಾಳನ ಹಸ್ಲರಿ ತೊಂಡ ತು ದಿಸ್ತ ದಾಂತ ದೋನ. ಸರ್ವ ಲೋಕಂಗ್ ಜೈ ಜಲ್ಲ ಮಿಗ್ಗಿಲು ಬಾಳು ಬಾಳನ್ ಲಗಿ ಅಸಲರ್ ಕಳ್ಳ ಗೆಲ್ಲೋ ವೇಳು. ಮಿಗಿಲ್ ಬಾಳನ್ ಲಗಿ ಅಸಲರ್ ಕಳ್ಳ ಗೆಲ್ಲೋ ವೇಳು. ನಿದ್ರೆ ಬಾಳ ನಿದ್ರೆ ಬಾಳ ಧಂಕುನು ದೊಳೆ ನಿದಾಂತು ಚಂದ ಚಂದ ಸಪನ ತೂಪಳೆ. ಪಳೆತ ಪಳೆತ ಅಂಗಿಲ್ ಬಾಳು ಹೋಡು ಜತ್ತಲೋ ಅ ಬಿ ಸಿ ಡಿ ಸಂಚ ಸಿಕ್ತಲೋ. ಪಳೆತ ಪಳೆತ ಅಂಗಿಲ್ ಬಾಳು ಹೋಡು ಜತ್ತಲೋ ಅ ಬಿ ಸಿ ಡಿ ಸಂಚ ಸಿಕ್ತಲೋ. ಶಲಕ ವಚನು ಶಿಕ್ಕನು ವಜನು ಬುಬ್ಬನ್ ಜತ್ತಲೋ. ಅಮ್ಮ ಬಪ್ಪ ನಾವು ಉಜ್ವಾಡ್ ಕರ್ತಲೋ ಬಾಳು.

ಏರು ಸುಮುಗ ಮೋಳು ಹಿಟ ದೊಡ್ಡ ಕ ಸಣ್ಣನ ಉರ್ದ ಪೋಳು ಆಹಾ ಓ ಸುರ್ನೊಳಿ ದುದ್ದೊಳಿ ಪೂರ್ಣ ಪೊಳಿ ಪಾತೋಳಿ ತೂ ಪಚಿ ಗವಗೂಳಿ ಕಿಚ್ಚಡಿ ಪಚ್ಚಡಿ ಗಜ ಬಜೆ ಪಳ ಪಣಸ ಕಡಗಿಚೆ ತೇ ಬಜೆ ವಾ ತೀಕ ತೆಪ್ಪಳ ಅಂಬಟ ತೇ

ಉಪಳೆ ಹಿಂಟೆ ಕನಸಿ ತಂಟೆ ಕನಸಿ ನೀದ ಕಾಡರೆ ಊಟ್ನ ಪೂಳೆ ಪೆಪ್ಪೆ ದಿತ್ತ ಪಪ್ಪಿ ತುದಿರೆ ನಿಧುನ್ ಊಟ್ನ ಪೂಳೆ ಪೆಪ್ಪೆ ದಿತ್ತ ಪಪ್ಪಿ ತುದಿರೆ ಅತ್ತೆ ಕಾರ್ಮಿಲೆ ಕೊಂಕಣ ಲೋಕಲೆ ಖಾನ್ ಜೋಣ ಬಿರಲಿ ಪದ.

0: जाई हे कोंकणी संमिश्र कार्यक्रम तुम्ही आकाशवाणीचे धारवाड केंद्रांतून ऐकत आहात.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ದಯವಿಟ್ಟು ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ ಮೇ 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1616, STD ಕೋಡ್ 0836.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ.

ಇದುವರೆಗೂ ಹಿಂದಿ ಚಿತ್ರಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 11:10 ಆಗುತ್ತಲಿದೆ. ಇನ್ನು ಮುಂದೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದು, ಅವರ ಭಾಷಣದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನವಾಸಿಯ ಗುಂಡಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಪದ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುದೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ.

0: ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ STM ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುವುದು. ಕೇಳುಗರೆ ಗಮನಿಸಿ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಶ್ರೋತೃಗಳು ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:35. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: आकाशवाणी का समाचार सेवा प्रभाग आज रात 9:30 बजे पब्लिक स्पीक कार्यक्रम में अग्नि सुरक्षा जागरूकता, खतरे कम करना और आपदा रोकना विषय पर परिचर्चा प्रसारित करेगा। चर्चा में गृह मंत्रालय में अग्नि सुरक्षा सलाहकार प्रशांत लोनकर और दिल्ली अग्निशमन सेवा के निदेशक अतुल गर्ग भाग लेंगे। अंत में मुख्य समाचार एक बार फिर। प्रधानमंत्री नरेंद्र मोदी ने कहा, सोमनाथ मंदिर अमृत महोत्सव भारत के दृष्टिकोण को आने वाले 1000 वर्ष तक प्रेरित करेगा। उन्होंने मंदिर के पुनर्निर्माण के 75 वर्ष पूरे होने पर महापूजा की। पश्चिम बंगाल के मुख्यमंत्री शुभेंदु अधिकारी ने सीमा पर बाढ़ लगाने के लिए बीएसएफ को भूमि हस्तांतरित करने की घोषणा की। राज्य में आयुष्मान भारत स्वास्थ्य योजना का भी शुभारंभ। केंद्र ने विकसित भारत जी रामजी अधिनियम के 1 जुलाई से क्रियान्वयन की अधिसूचना जारी की। एसबीआई के शोध के अनुसार वैश्विक चुनौतियों के बावजूद देश की अर्थव्यवस्था मजबूत बनी हुई है। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी इनेगा प्रदेश समाचार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡ 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ದತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು

0: ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲಾ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ.

0: ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड। ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ.
2: ಮಂಜಕ್ಕ ಬಂದೆ
3: ನೀ ಬಂದೆ ಅನ್ಕೊಂಡು ಕೈ ತೊಳ್ಕೊಂಡು ಒರೆಸ್ಕೊಂಡು ಬರುತ್ತಾನ, ನನಗೇನ್ ಮಾವಿನ ಹಣ್ಣು ವಾಸನೆ ಬರುದಿಲ್ಲ ಅನ್ಕೊಂಡೇನು?
2: ಅಲ್ಲ, ನೀನು ಮಾವಿನ ಹಣ್ಣು ತಿಂದ ಬಂದಿ ನನಗೆ ಗೊತ್ತದ ಮಂಜಕ್ಕ.
3: ಏ, ಸ್ವಚ್ಛ ಬಾಯಿ ತೊಳ್ಕೊಂಡ್ ಬಂದಿನಿ ನೋಡು.
2: ಅದೆಲ್ಲ ಅದ
3: ಇಲ್ಲಿ ನೋಡಿಲ್ಲ, ನನ್ನ ಹಿಂದೆ ಯಾರು ನಿಂತಾರ ನೋಡು.
2: ಯಾವಾಗ ಶಿವಣ್ಣ ಯಾವಾಗ ಬಂದ ಅಂತ ನನಗೆ ಬಹಳ ಖುಷಿ.
3: ಶಿವಣ್ಣ ಊರಿಗೆ ಬಂದದ್ದ ನನಗೊಂದ್ ಸಂತೋಷ ನೋಡು. ಅದಕ್ಕ ಹಂಗಾರ ನಾನು ಶಿವಣ್ಣ ಬಹಳ ತನಕ ಮಾತಾಡಿದ್ವಿ.
2: ಮಾವಿನ ಹಣ್ಣು ತಿಂದ್ರೆ?
3: ಹಾ, ಮಾವಿನ ಹಣ್ಣು ತಿಂದ್ವಿ. ಆಮೇಲೆ ಹಂಗಾರ ಶಿವಣ್ಣ ನಡಿಪ, ನಮ್ಮ ಮಾಯಕರನ್ನಷ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಕರ್ಕೊಂಬಂದ್.
2: ಇರ್ಲೇಳ, ನಮ್ಮ ಮಾತಂದ್ರ ಶಿಕರ್ಣಿಕ್ಕಿಂತ ಬಹಳ ರುಚಿ ಇರ್ತದ.
3: ಹೌದೌದು,
2: ನಾನೇನ್ ಮಾವಿನ ಹಣ್ಣ ತಿನ್ಬೇಕಂತಿಲ್ಲ, ಶಿವಣ್ಣನ್ ಕರ್ಕೊಂಬಂದೆಲ್ಲ
3: ಅದಕ್ಕಿಂತ ಈಡಾಗಿ ಶಿಕರ್ಣಿ ಹಿಂಡೆ
4: ಜೊತೆ ಹೋಳಿಗಿನೂ ತಿಂದೆ ಅಲ್ರಿ.
2: ಏನ್ ಕೇಳ್ತಿದ್ದಿ ಮಂಜುಳ? ಅಂತೂ ಒಟ್ ಇದು ಮಾವಿನ ಹಣ್ಣಿನ ಸಂದರ್ಭದೊಳಗ್ ನೋಡು, ದಿನಾ ಒಟ್ಟು ಮಾವಿನ ಹಣ್ಣು ಇರುದ ನೋಡು.
3: ಹೌದು ಅಲ್ಪ ಶಿವಣ್ಣ, ನಿಮ್ ಊರಾಗ ಏನೋ ಬಹಳ ಬಿಸಿಲು ಅಂತ ಹೇಳಿ ಕೇಳಿದ್ನಲ್ಲ.
4: ಹೌದು, ಬಹಳ ಬಿಸಿಲಿದೆ ರೀ.
3: ಅಷ್ಟು ಬಿಸಿಲಿಗೆ ಮನುಷ್ಯ ಹಂಗಾರ ಹೊರಗೆ ಹೋಗುದನ ಇಲ್ಲೇನು?
4: ಇಲ್ಲ, ಹೋಗೋದೇ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು.
2: ಈಗ ಶಿವಣ್ಣ, ಕಚೇರಿಯ ಸಮಯ ಸಹಿತ ಕೆಲವೊಂದು ಕಡೆ ಈ ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರದೇಶದೊಳಗ ಅದರೊಳಗ ಸತೆಗ್ ಬದಲಾವಣೆ ಮಾಡಿರ್ತಾರ ನೋಡು.
4: ಹೌದ್ರಿ, ಯಾಕಂದ್ರೆ ಬಿಸಿಲು ಬಹಳ ಇರೋದ್ರಿಂದ ಎಲ್ಲಾ ಸರ್ಕಾರಿ ಕಚೇರಿಗಳು ಮುಂಜಾನೆ 8 ಗಂಟೆಯಿಂದ 1 ಗಂಟೆವರೆಗೆ ಇರ್ತಾವೆ.
3: ಓ, ಎಷ್ಟು ಚಲೋ ನೋಡ.
2: ಹೌದು,
3: ಅಂದ್ರೆ ಬಿಸಿಲು ಜೋರ್ ಆಗೋ ಹೊತ್ತಂಗ ಅವ್ರ ಮನೆಯಾಗ ಇರ್ತಾರ ಅಂತ.
2: ಹೌದು, ಅಂದ್ರ ಅಷ್ಟ್ರ ಮಟ್ಟಿಗೆ ಬಿಸಿಲಿನ ತೀವ್ರತೆ ಅದ, ಅದು ಮತ್ತ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದ ನೋಡು. ಎಷ್ಟೋ ಕಡೆ ಸೂರ್ಯಾಘಾತ ಅಂತಾರಲ್ಲ, ಅಂತಾದಾಗ್ಲಿಕ್ಕತ್ತದ ನೋಡು. ಅಲ್ಲ, ಇವತ್ತ ನಮ್ ಪರಿಸ್ಥಿತಿ ಹೆಂಗ ಆಗ್ಬಿಟ್ಟದಲ್ಲ ಅಂತ ಮಂಜಕ್ಕ.
3: ಹೌದು, ಅದಕ್ಕ ನೋಡು ಶಿವಣ್ಣ, ಈ ಮೊಬೈಲ್ ನಾಗ ಬಹಳಷ್ಟು ಸಂದೇಶಗಳು ಬರ್ಲಿಕ್ಕತ್ತಾವ. ಏನಂದ್ರ, ಮನಿಗೆ 2 ಗಿಡ ಹಚ್ಚಬೇಕು,
4: ಹಸಿರು ಇದ್ರೆ
2: ಉಸಿರು
4: ಉಸಿರು ಅಂತ.
2: ಈಗ ನಮ್ಮ ಧಾರವಾಡ ಹಳ್ಯಾಳ ಇಂತ ಕಡೆ ಅಲ್ಲಲ್ಲೇ ಇನ್ನೂ ಹಸಿರು ಕಾಣಿಸ್ತದೆ ಶಿವಣ್ಣ.
4: ಹಸಿರು ಕಾಣಿಸ್ತದೆ, ಕಾಡಿದೆ, ಹೀಗಾಗಿ ಸ್ವಲ್ಪ ತಂಪಾದ ವಾತಾವರಣ ಇಲ್ಲಿ ಇರ್ತದೆ.
2: ಆಮೇಲೆ ನಮ್ಮಲ್ಲಿ ಹಳೆ ಮನಿಗಳಂತ ಏನವಲ್ಲ, ಅಲ್ಲೇ ಒಂದ್ ಸಂಪಿಗೆ ಮರ ಇರ್ತದ, ಒಂದ್ ಮಾವಿನ ಮರ ಇರ್ತದ, ಮತ್ತ ಒಂದಷ್ಟು ಗುಲಾಬಿ ಹೂ ಮಲ್ಲಿಗೆ ಹೂ ಅನ್ಕೊಂಡು ನಿನಗೆ ಹೇಳ್ತೀನಿ ಶಿವಣ್ಣ, ಕಣ್ಣ ತೆಗೆದ್ರ ಸಾಕು, ಕಣ್ ಮುಂದೆಲ್ಲ ಹಸಿರು ಹಸಿರು ಕಾಣ್ತಾನ ಇರ್ತದ.
4: ಹೌದು,
3: ಅದಕ್ಕ ನೋಡ್ ಶಿವಣ್ಣ, ನಮ್ಮ ಈ ಭಾಗದಾಗ ಇನ್ನೂ ಸ್ವಲ್ಪ ಮಳೆ ಅನ್ನೋದು ನಾವು ಕಾಣ್ಲಿಕ್ಕೆ
4: ಗಿಡ ಮರಗಳು ಇರೋದ್ರಿಂದ ಕಾಡಿರೋದ್ರಿಂದ ಮಳೆ ಬರ್ತಾ ಇದೆ ಈ ಕಡೆ.
3: ಆದ್ರ ಇವತ್ತ

0: ಅಭಿವೃದ್ಧಿ ನೆಪದೊಳಗೆ ಏನ್ ಮಾಡ್ಲಿಕ್ಕತ್ತಾರ, ಕಾಡುಗಳನ್ನ ನಾಶ ಮಾಡ್ಲಿಕ್ಕತ್ತಾರ, ಗಿಡ ಕಡ್ದು ಹಾಕ್ಲಿಕ್ಕತ್ತಾರ. ಅಲ್ಲಪ್ಪ ಶಿವಣ್ಣ, ನೀ ಇಲ್ಲಿ ಲೈಬ್ರರಿ ಸೈನ್ಸ್ ಓದಬೇಕಾದಾಗ ಹುಬ್ಬಳ್ಳಿ ಧಾರವಾಡದಾಗ ಉದ್ದಕ ಎಷ್ಟು ಗಿಡ ಇದ್ದು,
1: ಎಷ್ಟು ಸಾವಿರಾರು ಗಿಡಗಳು ಹುಬ್ಬಳ್ಳಿಯಿಂದ ಧಾರವಾಡವರೆಗೆ ಎರಡೂ ಸೈಡ್ ರೋಡಿ ಎಷ್ಟು ಗಿಡಗಳು ಇದ್ದರು.
2: ನೋಡ್ಲಿಕ್ಕೂ ಚಂದ, ವಾತಾವರಣನೂ ಚಂದ. ವಾತಾವರಣದೊಳಗ ಮಳಿ ಎಷ್ಟಿತ್ತು ಅಂತಂದ್ರ ಯಾವಾಗ್ಲೂ ಎಲ್ಲಾ ಕಾಲದಾಗೂ ಮಳಿ ಇದ್ದೇ ಇರ್ತಿತ್ತು. ಕಾಲಾಗ ಜುಯ್ ಅಂತೇಳಿ ಹುಳುಗಳು ಬರ್ತಿದ್ವು, ಕೈಯಾಗ ಒಂದ್ ಛತ್ರಿ ಹಿಡ್ಕೊಂಡ ಹೋಗೋದು ನೋಡ್ ಸಾಲಿ ಕಾಲೇಜಿಗೆ ಹೋಗೋ ಮುಂದ.
0: ಕರೆಯದ ಇಂಥ ಮಳೆಗಾಲದಾಗ ಶಿವಣ್ಣ, ನಮ್ ತಾಯಿ ನೋಡು ಒಟ್ಟ ಹೊರಗ್ ಬಿಡ್ತಿರ್ಲಿಲ್ಲ, ರೈನ್ ಕೋಟ್ ಹಾಕೊಂಡ ಹೋಗ್ಬೇಕು, ಬೆಚ್ಚಗೆ ಸ್ವೆಟರ್ ಹಾಕೋಬೇಕು ಅಂತ.
2: ಅಲ್ಲ ಮತ್ತ ತಾಯಿ ಅಂದ್ರೆ ಹಂಗಲ್ಲೇನ ಮಂಜಕ್ಕ.

0: ಅಲ್ಲೇನು ಮತ್ತ
1: ಎಷ್ಟು ಅರ್ಥಪೂರ್ಣ ಹಾಡು ಮಾಯಕ ಇದು ಅಂದ್ರ ತಾಯಿಗೆ ತಾಯಿನ ಸಾಟಿ.
0: ಹೌದು, ಮತ್ತ ನೀನು ಛತ್ರಿ ತಗೊಂಡ್ ಹೋಗಿಲ್ಲ ಅಂತಂದ್ರ ಅವ್ರಿಗೆ ಒಂದ್ ಸಮನೆ ಡುಗುಡುಗು ಡುಗುಡುಗು, ಈಕಿ ಎಲ್ಲಿ ಮಳ್ಯಾಗ ಸಿಕ್ಕೋತಾಳೋ ತೊಯ್ಸ್ಕೋತಾಳೋ, ಮತ್ತ ಮಳಿಯೊಳಗ್ ತೊಯ್ಸ್ಕೊಂಡ್ಲ ಅಂತಂದ್ರ ಕಾಯಿಲೆ ಕಸಾಯಿ, ಹಿಂಗೆಲ್ಲ ಎಷ್ಟು ವಿಚಾರಗಳು. ಅದು ಒಂದು ತಾಯಿ ಅಂತಃಕರಣ ಅಂತ ಇರ್ತದಲ್ಲ ಮಂಜುಳ.
1: ಹೌದೌದು,
2: ತಾಯಿ ಕರಳೆ ಹಾಗೆ.
0: ಹೌದು,
2: ಮಕ್ಕಳ ಬಗ್ಗೆ ಸದಾ ವಿಚಾರ ಮಾಡತಕ್ಕಂಥದ್ದು ತಾಯಿಯಿಂದ ಮಾತ್ರ ಸಾಧ್ಯ. ಅದು
0: ಹೌದು ಹೌದು, ಅದು ಅದಕ್ಕ ಅಲ್ಲೇನ ನಾವು ತಾಯಿನ ದೇವರು ಅಂತಂತೀವಿ. ನಮ್ ಕಣ್ಣೆದ್ರಿ ಕಾಣುವಂತಹ ತಾಯಿನ ನಮ್ಮೆಲ್ಲಾರ ಪಾಲಿಗೆ ದೇವರು.
1: ಮತ್ತ ಶಿವಣ್ಣ, ಏನ್ ಕಷ್ಟ ಸುಖ ಬ್ಯಾನಿ ಬ್ಯಾಸರ್ಕಿ, ಹೆಣ್ಮಕ್ಳು ಲಗ್ನ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರು ಮತ್ತು ತಾಯಿ ಕೊರೆಯುವುದನ್ನ ನಾವು ನಮ್ಮ ಮನ್ಯಾಗ ಹಂಗಾತ್ ನೋಡ. ನಮ್ಮ
2: ಜೀವಮಾನವೆಲ್ಲ ತಾಯಿ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತಾರೆ, ಅವ್ರು ದೊಡ್ಡವರು ಆದ್ರೂ ಮಾಡ್ತಾನೆ ಇರ್ತಾರೆ.
0: ಹೌದು ಹೌದು, ಈ ಜನ್ಮದೊಳಗ ನಾವು ತಾಯಿ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಂಜಕ್ಕ.
1: ಹೌದು,
0: ಹಂಗದ ನೋಡು, ಅಷ್ಟು ಆ ಪ್ರೀತಿ ಅನ್ನೋದು ಇರ್ತದಲ್ಲ, ಆ ಋಣ ತೀರಿಸ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತದ ನೋಡು.
1: ಅಲ್ಲ ಅದಕ್ಕ ನೋಡು ಮಾಯಕ, ಜಗತ್ತಿನ್ಯಾಗ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಎಲ್ಲೂ ಇಲ್ಲ ಅಂತ ಹೇಳುದು.
0: ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾ ನ ಭವತಿ ಅಂತ ಹೇಳಾರಲ್ವಾ ಶಂಕರಾಚಾರ್ಯರು.
1: ಅಂದ್ರ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಎಂದೂ ಇಲ್ಲ ಅಂತ. ಅಲ್ಲ ಶಿವಣ್ಣ, ಎಷ್ಟೋ ಸತಿ ನೋಡು, ತನಗ ಅದನೋ ಇಲ್ಲೋ, ತನ್ನ ಊಟದ ಚಿಂತೆ ಇರಂಗಿಲ್ಲ,
2: ಇರೋದಿಲ್ಲ.
1: ಮಕ್ಕಳಿಗೆ ಗಂಡನಿಗೆ ಹೊಟ್ಟು ತುಂಬಾ ಬಡಿಸುದು, ಕೊನೆಗೆ ಉಳಿದ ಎಷ್ಟೋ ತಾಯಿ ಅಂದ್ರೆ ನೀರ್ ಕುಡಿದು ಜೀವನ ತೆಗ್ದಾರೆ.
2: ಎಲ್ಲಾ ತಾಯಿದಾರು ಹಾಗೆ, ಮಕ್ಕಳು ಊಟ ಆದ ನಂತರ ಮನೆ ಗಂಡ ಊಟ ಆದ ನಂತರ ಉಳಿದ್ರೆ ತಿನ್ನೋದು, ಇಲ್ಲೋದ್ರೆ ನೀರ್ ಕುಡಿದ ಎಷ್ಟೋ ತಾಯಿದಾರು ಹಾಗೆ ಮಲ್ಕೊಳ್ತಾರೆ.
0: ಎಷ್ಟೋ ತಾಯಿಂದ್ರ ಅಂತ ತಾಯಿಂದ್ರ ನೋಡಿವಿ. ಮತ್ತ ನನಗೇನದು ಗೊತ್ತೇನ್ ಶಿವಣ್ಣ, ಅದಕ್ಕ ನನಗೇನಾರೇ ಒಂಚೂರು ಸಂತೋಷ ಆತಂದ್ರ ಅದು ನಮ್ ತಾಯಿ ಹತ್ರ ಹಂಚ್ಕೊಳ್ಳಬೇಕು ನೋಡ್ ನನಗೆ. ಅದಕ್ಕಿಂತ ದೊಡ್ಡ ಸಂತೋಷ ಯಾವ್ದು ಇಲ್ಲ ಅಂತ ಅನಿಸ್ತದ ನೋಡ್.
2: ಈ ಪ್ರಪಂಚದಲ್ಲೇ ತಾಯಿಕ್ಕಿಂತಲೂ ಮತ್ತೆ ದೊಡ್ಡದಿಲ್ಲ.
1: ಹೌದು, ಅದಕ್ಕ ಶಿವಣ್ಣ ನಾನಂತೂ ನೋಡು ಜೀವನದಾಗ ಒಂದ್ ಫಿಲಾಸಫಿ ಇಟ್ಕೊಂಡೇನಿ. ಎಷ್ಟೆಷ್ಟೋ ದೇವ್ರು ದೇವಸ್ಥಾನ ಎಲ್ಲೆಲ್ಲೋ ಹೋಗ್ತೀವಪ್ಪ, ಕಲ್ಲಿನ ಮೂರ್ತಿಗಳಿರ್ತಾವ, ನನ್ಗ ಅವ್ ಯಾವ್ದ್ರೊಳಗೂ ನಂಬಿಕೆ ವಿಶ್ವಾಸ ಬರುದಿಲ್ಲ. ತಂದಿ ತಾಯಿ ಅಂದ್ರೆ ಅವರ ಜೀವಂತ ದೇವ್ರು,
2: ಅವರೇ ದೇವರು.
1: ಹೌದು, ನೀವು ಜೀವಂತ ಇದ್ದಾಗ ಅವ್ರಿಗೆ ಏನ್ ಸೇವಾ ಮಾಡ್ತೀಯಲ್ಲ ಅದನ್ನ ನಮ್ ಕೊನೆಯವರೆಗೂ ನಮ್ಮನ್ ಕಾಯ್ತದ.
0: ಸೇವಾ ಅಂದ ಕೂಡಲೇ ನನಗ ಇನ್ನೊಂದು ವಿಷಯ ನೆನಪಾತು ಮಂಜಕ್ಕ, ವಿಶ್ವ ದಾದಿಯರ ದಿನ ಅಂತ ಆಚರಿಸ್ತೀವಿ, ಹೌದಿಲ್ಲೋ?
1: ಹೌದು, ದಾದಿಯರು ಅಂದ ಕೂಡಲೇ ನೋಡು ಮಾಯಕ, ನನಗ ಶುಭ್ರ ವಸ್ತ್ರವನ್ನ ಧರಿಸಿ ತಲೆ ಮೇಲೊಂದು ಬಿಳಿ ಟೊಪ್ಪಿಗೆ ಹಾಕೊಂಡು ಆ ಫ್ಲಾರೆನ್ಸ್ ನೈಟಿಂಗೇಲ್ ಚಿತ್ರ ಕಣ್ಮುಂದ್ ಬರ್ತದೆ.
0: ಹೌದು, ಅವರ ಜಯಂತಿಯ ದಿನವನ್ನ ವಿಶ್ವ ದಾದಿಯರ ದಿನ ಅಂತ ಆಚರಿಸ್ತೀವಲ್ಲ ನೋಡು. ಈಗ ಆಸ್ಪತ್ರೆ ಒಳಗ ಎಷ್ಟೆಲ್ಲಾ ವೈದ್ಯರು ಇರ್ತಾರ, ಅವ್ರ ಜೊತೆ ಜೊತೆಗೆ ಹೆಗಲು ಕೊಟ್ಟು ನಮ್ಮ ದಾದಿಯರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅಂತ.
1: ಶಿವಣ್ಣ, ಕೋವಿಡ್ ಟೈಮ್ನಾಗ ನೆನಪದ ಇಲ್ಲ ನಿಂಗ?
2: ಅಯ್ಯೋ,
1: ಹಾ, ಎಂತೆಂತ ಪರಿಸ್ಥಿತಿಯಪ್ಪ, ಅವ್ರ ಮನೆಗೆ ಹೋಗಿಲ್ಲ, ಮಕ್ಕಳ ಮುಖಾನೇ ನೋಡಿಲ್ಲ,
2: ಮಕ್ಕಳ ಗಂಡನ ಮುಖ ನೋಡ್ಲಾರ್ದೇನೆ ರೋಗಿಗಳ ಸೇವೆ ಮಾಡೋದಂದ್ರೆ ಅದು ಅದ್ಭುತ, ಅದು ಬಹಳ ಇದು ಇತ್ತರೆ ಅವಾಗ ಆ ಟೈಮ್ನಲ್ಲಿ.
0: ಅಂತ ಹೊತ್ತಿನಾಗ ಅಲ್ಲಿ ನಿಂತು ಸೇವಾ ಮಾಡಿದವರೇ ಈ ದಾದಿಯರು.
2: ಹೌದು,
1: ಅಂದ್ರೆ ವೈದ್ಯರು ಏನಾಗ್ತದ ಮಾಯಕ, ಇವರು ರೋಗಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ವೈದ್ಯರಿಗೆ ಮಾಹಿತಿ ಕೊಟ್ಟಾಗ ವೈದ್ಯರು ತಕ್ಷಣದಲ್ಲಿ ಕಾರ್ಯಪ್ರವೃತ್ತರ ಆಗ್ತಾರೆ. ಆದ್ರೆ ರೋಗಿಯ ಜೊತೆಗೆ ನಿರಂತರ ಒಂದು ಒಡನಾಟ ಇಟ್ಕೊಂಡವರು, ಅವ್ರಿಗೆ ಇಲ್ಲ ನಿಂಗೆ ಆರಾಮಾಗ್ತದ ಅನ್ನೋ ಒಂದು ಮಾನಸಿಕ ಸಾಂತ್ವನವನ್ನ ನೀಡವರು ದಾದಿಯರು.
0: ಈ ರೋಗಿಗಳೊಳಗ ಮಾನಸಿಕ ಸ್ಥೈರ್ಯವನ್ನ ತುಂಬುತ್ತಾ ಅವರು ಶುಶ್ರೂಷೆ ಮಾಡ್ತಾರೆ.
1: ಹೌದು ಹೌದು, ಶಿವಣ್ಣ ನಂಗೆ ಒಂದೊಂದ್ ಸತಿ ಅನಿಸ್ತದ ಈ ಮಾಯಕ್ಕಾಗ ಪಟಕ್ಕನ ಸಿಟ್ಟು ಬರ್ತದಿಲ್ಲ.
2: ಹೌದ್ರಿ,
1: ಸಿಟ್ಟು ಬರ್ತದ,
2: ಸಿಟ್ಟು ಮುಗಿನ ಮೇಲೆ ಇರ್ತದೆ.
1: ಅಲ್ಲ ಈಗ ನೋಡ, ಮನೆಗ್ ಬರ್ತೀವಿ ಅಂದಿರ್ತೇವ, ಹೋಗಂಗಿಲ್ಲ ಅಂದ್ಕೊಳ್ಳು ಮಾರಿ ತುಪ್ಪ ಮಾಡ್ಕೊಂಡ್ಬಿಟ್ಟಿರ್ತಾವ, ಬರ್ತೀನಿ ಅಂದಿದ್ದೆ ಬರ್ಲಿಲ್ಲ,
0: ಪ್ರೀತಿ ಸಿಟ್ಟು ಅದು.

0: ಲೆಕ್ಕ ಇರ್ಲಿ, ಆದ್ರೆ ಇಂಥ ಯಾವ ಒಂದು ಮನಸ್ಸಿನ ಭಾವನೆಗಳು, ಸಿಟ್ಟು, ಕೋಪ, ಅಸಡ್ಡೆ, ತಿರಸ್ಕಾರ, ಈ ಯಾವ ದಾದಿಯರ ಮುಖದೊಳಗ ಕಾಣುವುದನ್ನೇ
1: ಕಾಣೋದಿಲ್ಲ.
2: ಹಾ, ಅಂದ್ರೆ ಅವನ್ನೆಲ್ಲ ಒಂದು ರೀತಿ ಒಳಗ ಬದಿಗೊತ್ತಿ ಅವರು ತಮ್ಮ ವೈಯಕ್ತಿಕ ಈ ಭಾವನೆಗಳನ್ನ ಒಂದ್ ಕಡೆ ಇಟ್ಟು ಸೇವೆ ಅನ್ನೋ ಮನೋಭಾವದಿಂದ ಆಸ್ಪತ್ರೆಯೊಳಗೆ ಕಾರ್ಯ ಮಾಡ್ತಿರ್ತಾರಲ್ಲ, ರೋಗಿಗಳು ಗುಣಮುಖರಾಗಬೇಕು ಅನ್ನೋದೇ ಆ ತತ್ವದ ಮೇಲೆ ಅವ್ರು ಕೆಲಸ ಮಾಡ್ತಿರ್ತಾರ ನೋಡಿ, ಅದ ನಿಜವಾದ ಸೇವೆ,
1: ಸೇವೆಯ ಮನೋಧರ್ಮ ಅವ್ರದ್ದು.
0: ಅಂದ್ರೆ ಅವರು ಈಗ SSLC ಆದ್ಮೇಲೋ PUC ಆದ್ಮೇಲೋ ಈ ವೃತ್ತಿಯನ್ನ ತಗೊಳ್ತಾರಲ್ಲ, ಅದು ಕಲಿತಾದ್ಮೇಲೆ ಅವರೊಂದು ಪ್ರತಿಜ್ಞಾ ವಿಧಿ ಇರ್ತದಂತ.
2: ಹೌದು,
0: ಅದ್ರೊಳಗ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ನಿಸ್ವಾರ್ಥ ಭಾವನೆಯಿಂದ ರೋಗಿಯ ಸೇವೆ ಮಾಡ್ತೀನಿ, ಸೇವೆಯೇ ಮನೋಧರ್ಮ ಅನ್ನೋ ರೀತಿ ಒಳಗ ಪ್ರತಿಜ್ಞಾ ವಿಧಿ ತಗೊಂಡಿರ್ತಾರಂತ. ಮತ್ತೆ ಶಿವಣ್ಣ ಹೊತ್ತಿಲ್ಲ ಗೊತ್ತಿಲ್ಲಪ್ಪ ಕೆಲಸ ಮಾಡುದು, ಮಾರ್ನಿಂಗು ನೋಡು, ಈವ್ನಿಂಗು ನೋಡು, ನೈಟು ನೋಡು,
1: ಅವರು ರೋಗಿಗಳ ಸೇವೆಗೆ ಜನರ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ.
2: ನಿದ್ದೆ ಹಸಿವು ಯಾವುದನ್ನು
1: ಯೋಚನೆ
2: ಮಾಡಲಾರ್ದ ಸೇವಾ ಭಾವದಿಂದ ಎಲ್ಲವನ್ನು ಮಾಡುವಂತದ್ದು ಅಂತೇಳಿ.
0: ಮತ್ತೆ ಕೆಲಸದಾಗೂ ನೋಡು ಮಾಯಕ್ಕ, ಈ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡಬಾರ್ದು ಅಂತ ಇರುವುದಿಲ್ಲ, ಯಾಕಂದ್ರೆ ರೋಗಿ ಅಂತಾದ್ಮೇಲೆ ವಿವಿಧ ರೀತಿಯ ಕಾಯಿಲೆಗಳು ಮನುಷ್ಯನನ್ನ ಕಾಡ್ತಿರ್ತಾವ, ಅದರಲ್ಲಿ ಪುರುಷ ಇರಬಹುದು, ಮಹಿಳೆ ಇರಬಹುದು, ಅಂದ್ರೆ ಯಾವುದೇ ಒಂದು ತಾರತಮ್ಯ ಮಾಡದೇನೆ ಅವರ ಒಂದು ಸೇವೆ ಮಾಡುದೇ ತಮ್ಮದು. ಎಷ್ಟೋ ಸತಿ ನಾನು ನೋಡಿನಿ ಶಿವಣ್ಣ, ಆಸ್ಪತ್ರೆಗಳೊಳಗ ರಾತ್ರಿ ಎಲ್ಲ ಮಲ್ಕೊಂಡು ನಿಶ್ಶಬ್ದವಾಗಿರ್ತದ, ಇವರು ಮಾತ್ರ ರೂಮ್ ರೂಮ್ ರೂಮ್ ಅಡ್ಡಾಡ್ತಾ
1: ರೋಗಿಗಳನ್ನು ನೋಡ್ತಾ ಇರ್ತಾರ.
2: ಅದಕ್ಕ ಕೆಲವು ವೈದ್ಯರು ಹೇಳ್ತಿರ್ತಾರ, ಈಗ ನಾವು ಒಂದು ಡಿಗ್ರಿ ಅಂತ ತಗೊಂಡಿರ್ತೀವಿ, ವೈದ್ಯರಾಗಿರ್ತೀವಿ, ಆದ್ರ ನಮಗಿಂತ ಹೆಚ್ಚು ಆ ಸೇವಾ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಡಿಗ್ರಿಗಳು ಇರದೇ ಇರಬಹುದು, ಆ ಅನುಭವ ಅನ್ನೋದೇನ್ ಡಿಗ್ರಿ ಇರ್ತದಲ್ಲ ಈ ದಾದಿಯರಿಗೆ, ಅದು ಬಹಳ ಮುಖ್ಯವಾದದ್ದು ಅಂತ ವೈದ್ಯರೇ ಈ ಮಾತನ್ನ ಹೇಳ್ತಾರೆ ನೋಡು ಮಂಜಕ್ಕ.
0: ಹೌದು ಹೌದು, ಹಂಗಾಗಿನೇ ನೋಡು ಪ್ರತಿ ವರ್ಷ May 12 ತಾರೀಕು ವಿಶ್ವ ದಾದಿಯರ ದಿನ, ಅಂದ್ರೆ ಅವರ ಒಂದು ಸೇವೆಯನ್ನ ಗೊತ್ತಚ್ಚಲಿಕ್ಕೆ ಒಂದು ಅಪರೂಪದ ಒಂದು ಏನಾದ್ರೂ ಅವರು ಕಾರ್ಯ ಮಾಡಿದ್ರು ಅಂತಂದ್ರ ಅವ್ರಿಗೆ ಆ ದಿವಸ ಒಂದು ಸನ್ಮಾನಿಸುವಂತ ಕಾರ್ಯಕ್ರಮ.
2: ಹೌದು, ಅಂದ್ರೆ ಅವರ ಸೇವೆಯನ್ನ ಗುರುತಿಸಿ ಆ ಬೆನ್ನು ತಟ್ಟೋದಲ್ಲ ಶಿವಣ್ಣ, ಮನುಷ್ಯನಿಗೆ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ನೀಡುತ್ತದೆ.
1: ಹೌದು,
0: ಅಂದ್ರೆ ನೋಡ ಮಾಯಕ್ಕ, ಈಗೇನ ನಾನು ಶಿವಣ್ಣ ನಿನಗೆ ಬೆನ್ ತಟ್ಟಬೇಕಂತ ನಿರೀಕ್ಷೆ ಮಾಡ್ಲಿಕ್ಕೂ ಹೇಳ.
1: ಹೌದು
2: ಅಲ್ವಾ,
1: ಯಾಕಂದ್ರೆ ಒಂದ್ ರೀತಿಯಿಂದ ಅವರು ಸೇವಾ ಮನೋಧರ್ಮದವ್ರೆ.
0: ಹೌದು ಶಿವಣ್ಣ, ಈಗೇನೋ ಮನ್ಯಾಗ ಕೂತಾಳಿಲ್ಲ ಸಿಕ್ಕಣಿ ಮಾಡ್ಕೊಂಡು, ಈ ಸಿಕ್ಕಣಿ ಎಷ್ಟೆಷ್ಟು ಮಂದಿ ಮನೆಗೆ ಹೋಗ್ತದ ಗೊತ್ತಿಲ್ಲ.
2: ಅಷ್ಟ ಅಲ್ಲ ಮಂಜಕ್ಕ, ಒಂದ್ಸಲ ಕೆಲಸ ಮಾಡ್ಲಿಕ್ಕೆ ಕೂತ್ನೆ ಅಂದ್ರೆ ಆ ಕಡೆ ಈ ಕಡೆ ನೋಡ್ತೀನಿ ಏನು, ಅದು ಮತ್ ನನ್ನ ಸೇವಾ ಮನೋಧರ್ಮನ ಹೋದಿಲ್ಲ.
0: ಕರೆನ ಮತ್ತೆ ಶಿವಣ್ಣ ಬಹಳ ಅಂತಕರ್ಣಿ ನೋಡು ಮಾಯಕ್ಕ. ನೋಡ ಹಿಂದಿನ ಮನ್ಯಾಗ ಒಬ್ಬನ ಅಜ್ಜಿದಾನ, ಪಾಪ ಅಜ್ಜಿ ಊರಿಗೆ ಹೋಗ್ಯಾರ ಅಂತಾಳ, ಅಲ್ಲೊಂದು ಹೋಗಿ ಒಂದ್ ನಾಲ್ಕು ಚಪಾತಿ ಸಿಕ್ಕಣಿ ಪಲ್ಯ ಕೊಟ್ಟು ಬರ್ತಾಳ, ಮುಂದಿನ ಮನ್ಯಾಗ ಅಜ್ಜಿ ಒಬ್ಬಕ್ಕ ಇದ್ದಾಳಂತಾಳ, ಅಲ್ಲಿ ಹೋಗಿ ಅಜ್ಜಿ ಜೊತೆ ಮಾತಿ ಕೂಡ್ತಾಳ.
2: ಮಂಜಕ್ಕ ಇದು ನಮ್ಮೆಲ್ಲರಿಗೂ ಬೇಕಾದಲ್ಲೇನು ಇರಬೇಕು.

0: ಅದಕ್ಕ ನೋಡಿ, ಇಂಥವೆಲ್ಲ ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ರ ನಮ್ ತಲೆಗೆ ಚಿಂತೆ ಬರುದಿಲ್ಲ. ಹಂಗ ಯಾವಾಗ್ಲೂ ನೋಡು, ನಾವು ಕೆಲಸದೊಳಗ ನಿರತರಾಗಿರ್ತೀವಿ, ಮತ್ತ ನಮ್ಮ ಮನಸ್ಸು ಉತ್ಸಾಹದಿಂದ ಚಿಮ್ತಾ ಇರ್ತದ. ಅಂದ್ರ ಯಾವಾಗ್ಲೂ ಕೆಲಸ ಮಾಡ್ಕೋತಾನ ಇರ್ಬೇಕು. ಮತ್ತ ನಮ್ಮ ಆಜುಬಾಜು ಮನ್ಯಾಗ ಏನ್ ನಡೆದದ, ಎದುರಿಗಿನ ಮನ್ಯಾಗ ಏನ್ ನಡೆದದ, ಅವ್ರಿಗೆ ನಾ ಏನ್ರ ಸಹಾಯ ಮಾಡಬಲ್ಲೆ ನೀನು ಅನ್ನೋ ಒಂದು ಭಾವನೆ ನಮ್ಗಿರ್ಬೇಕು ನೋಡು.
1: ಶಿವಣ್ಣ, ಗೊತ್ತಿಲ್ಲ ನಿಂಗೆ?
2: ಗೊತ್ತಾಯ್ತು, ಗೊತ್ತಾಯ್ತು.
1: ಯಾಕೆ ನಾವು ಬಂದಾಗ ಮಾಯಕ್ ಮನೆಯಾಗಿಲ್ಲ, ಮಾಯಕ್ ಮನೆಯಾಗಿಲ್ಲ ಅಂತ ಉತ್ತರ ಸಿಗ್ತಲ್ಲ ಅಂದ್ರೆ ಮಾಯಕ್ ಊರ್ ತುಂಬಾ ಬಸ್ ಸ್ಟಾಪ್, ಬಸ್ ಸ್ಟಾಪ್ಗಳು ಬಹಳ ಕಿಗೆ, ಎಲ್ಲಿ ಹೋಗ್ತಾಳಲ್ಲ ಒಂದು ಸ್ಟಾಪ್.
0: ಅಷ್ಟು ಜನರನ್ನು ಪ್ರೀತಿ ಸಿಕ್ತದಲ್ವಾ, ಮತ್ತೆ ಏನ್ ಮಾಡ್ಬೇಕು ಹೇಳ.
1: ಆತ, ಈಗ ಶಿವಣ್ಣ ನಾನು ಬಂದಿವಿ ಅಂದ್ರೆ ನಮ್ಮಿಬ್ಬರ ಅದೃಷ್ಟ. ಶಿವಣ್ಣ ಮಾಯಕ್ ಮನೆ
2: ಸಿಕ್ಕಿಬ್ರು
0: ಕೂಡ ಬಂದಿರಿ ಅಂದ್ರೆ ಅದಕ್ಕಿಂತ ಸಂತೋಷ ಏನದ ಹೇಳ.
1: ಮತ್ತೀಗ ಶಿಕರ್ಣಿ ಕೊಟ್ಟ ಬಿಡು ಶಿವಣ್ಣ.
0: ಮತ್ತ
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಕೇಳೋಣ ಕಾಂತಾರ ಚಾಪ್ಟರ್ 1 ಚಿತ್ರದಿಂದ ಅಭಿವಿ ಅವರ ಸ್ವರದಲ್ಲಿ ಈ ಹಾಡನ್ನು.

ಇದುವರೆಗೂ ಹೊಸ ಹಾಡು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 3 ಗಂಟೆಗೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
1: दुनिया भर की शक्तियां भारत को दबोचने के लिए मैदान में उतरी. अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
0: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ

0: ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಭೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ, ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ.

0: ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:10:01. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kilohertz. ನಮ್ಮ ಡಿಜಿಟಲ್ ಪ್ರಸಾರ 756 kilohertz ತರಂಗಾಂತರ, FM 103 megahertz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंदा मोस्ट कॉम्प्लेक्स कार्डियक कंडीशंस वरेगे यादेरली ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
3: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
2: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
4: ವಿಜಯ್ ಪ್ರಕಾಶ್ ಅವರು ಹಾಡಿರುವ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ

ಕೇಳುಗರೆ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಕೇಳುಗರು, ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ.

ಹಾರ್ಟ್ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ, ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಆಶ್ರಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರ ಆಯೋಜಿಸಿದ್ದ ಸಂಧ್ಯಾ ಸುಧೆ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಕೇಳುಗರು, ಇದನ್ನು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ. ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
0: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1415, 244-344-1416, STD ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
2: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬೈಲಭಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ

ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಭಾಷ್ ಕಂದುಕೋಳು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. 8 ಗಂಟೆಗೆ ಯುವವಾಣಿ. ಯುವ ರಂಜಿನಿ. ಅಮ್ಮ ಎಂದರೆ ರಚನೆ ಮತ್ತು ಪ್ರಸ್ತುತಿ ಉಷಾ ಕುಲಕರ್ಣಿ. 8:30 ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ಬಾನುಲಿಗೆ 90 ಸಂದರ್ಭದಲ್ಲಿ ಬಾನುಲಿ ನಾಟಕಗಳ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 10:00 ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೀರ್ತನ. ಶಿವಯೋಗಿ ಸಿದ್ದರಾಮೇಶ್ವರ ಪ್ರಸಂಗ ಕೇಳುವಿರಿ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ನಮ್ಮ FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರೆಸುತ್ತಾ ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ ಕೇಳಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗವಾಡ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಜನಪದ ಸಂಗೀತ ಕಾರ್ಯಕ್ರಮ, ಮುರಗುಂಡಿಯ ಧರಪ್ಪ ವೇಗಪ್ಪ ಜಂಬಗಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುವಿರಿ. ಆನಂತರ ಹಿರೇ ಅಂಗ್ರೋಳಿಯ ಕಾಶವ ಶಂಕರಪ್ಪ ಕೋಲ್ಕರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಚಿತ್ರಗೀತೆಗಳು, 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕದ್ರಿ ಗೋಪಾಲನಾಥನ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 9:05 ಯಮುನಾ ಆರ್ ಬೆಳಗಲಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ಭಾವಗೀತೆಗಳು, ನಂತರ 10:45 ಜನಪದ ಸಂಗೀತ, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೃತಿಕಾ ಜಂಗಿನಮಠ್ ಅವರಿಂದ ಕೊಳಲು ವಾದನ ಕೇಳುವಿರಿ, 12:05 ವನಿತಾ ವಿಹಾರ ನಾಟಕ, ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಗ, ಪ್ರಸ್ತುತಿ ಸಂಯುದ್ಯತ ಶ್ರೋತೃಬಳಗ ಮೈಸೂರು. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳ ಹಾಗೂ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಸುಮಂಗಲ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿರುತ್ತದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ಜನಪದ ಸಂಗೀತ ಕಾರ್ಯಕ್ರಮ, ಬ್ಯಾಹಟ್ಟಿಯ ಹನುಮಂತಗೌಡ ವಿ ಮೇಲಿನಮನಿ ಹಾಗೂ ಸಂಗಡಿಗರಿಂದ ಜಗ್ಗಲಿಗೆ ವಾದನ, 1:30 ಹಲೋ ಅಭಿಲಾಷ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಾರ್ಯಕ್ರಮ ಪರಿಚಯವನ್ನು ಮುಂದುವರೆಸುತ್ತಾ ನಾಳೆ ಸಂಜೆ 6:30 ಅವಲೋಕನ, 6:51 ಕೃಷಿ ರಂಗ, SDM ಆರೋಗ್ಯ ಸಂವಾದ, ನೇರ ಫೋನಿನ ಕಾರ್ಯಕ್ರಮ. ವಿಷಯ ಲೂಪಸ್, ಒಂದು ಸ್ವಯಂ ಪ್ರತಿರೋಧಕ ರೋಗ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ. 7:45 ಕಥಾವಿಹಾರ, 8:00 ಯುವವಾಣಿ, ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವಿತಾ ವಾಚನ, ನಂತರ ಭಾರತದ ಕೆಲ ಪ್ರೇಕ್ಷಣೀಯ ಸ್ಥಳಗಳು ಈ ಕುರಿತು ಮಾತನಾಡುತ್ತಾರೆ ಶ್ವೇತಾ SB. ಆನಂತರ ಅರ್ಚನಾ ಮುಳೆ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ, 9:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ನಿವೃತ್ತ ಅಧಿಕಾರಿಗಳಾದ ರಾಮೇಶ್ವರ ಶಿರಬಡಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣೇಕ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, DK ಪಟ್ಟಮಾಳ್ ಅವರಿಂದ ಹಾಡುಗಾರಿಕೆ. 10:30 ಜನಪದ ಸಂಗೀತ ಕಾರ್ಯಕ್ರಮ, ಗದಗ ಬೆಟಗೇರಿಯ DH ಸೀತಿಮನಿ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಶಂಭ ನಿಶುಂಭರ ಸಂವಾದ. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
2: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
3: ನಿಲ್ಲುಸಿರಿ ಸವಿಗಾನ,
2: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
4: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
2: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಇಮ್ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟರ್ ಪ್ರದೇಶದಲ್ಲಿ ಬಂಡ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.

ಕೇಳುಗರೆ, ಈ ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಭಾಷ್ ಕಂದುಕೋಳು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೈನ್. ವಿಷಯ ಜೇನು ಸಾಕಾಣಿಕೆ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.

0: ಹನುಮತುರಿಯ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ?
4: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓಹ್,
4: ಅಂದ್ರೆ UPI ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
5: ಏನತ್ತೆ?
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ

0: ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5ರಷ್ಟು ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25ರಿಂದ ಶೇಕಡಾ 15.75ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನು ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು

0: ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಚ್ಪಿವಿ ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಎಚ್ಪಿವಿ ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99%ರಷ್ಟು ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಮಾರ್ಚ್ 11ರಿಂದ ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ದ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೋ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ. ರೈತರಿಗೆ ಸಲಹೆಗಳು.

0: ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
5: 9448309994.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಾಗಜ

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
4: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
4: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
4: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
4: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
4: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8123

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಇಂದಿನ ಕಾರ್ಯಕ್ರಮದಲ್ಲಿ ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ವಿಷಯ ಜೇನು ಸಾಕಾಣಿಕೆ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ.
3: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೇ, ಕೃಷಿ ಶೋಧನೆ ಸಾಧನೆ ತುಂಬಾ ಜನಪ್ರಿಯವಾದಂಥ ಕಾರ್ಯಕ್ರಮ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿಯ ಸಹಯೋಗದೊಳಗೆ ಬರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ರೈತ ಬಾಂಧವರ ಒಂದು ಮನ್ನಣೆಗೆ ಪಾತ್ರವಾಗಿದೆ, ರೈತ ಬಾಂಧವರಿಗೆ ಸಹಕಾರಿಯಾಗಿದೆ, ಮತ್ತು ಅವರ ಒಂದು ತಾಂತ್ರಿಕವಾಗಿ ಬೆಳೆಗಳನ್ನು ಬೆಳೆಯುವ ನಿಟ್ಟಿನೊಳಗೆ ಮತ್ತು ಉತ್ತಮವಾದ ಇಳುವರಿಯನ್ನು ಪಡೆಯುವ ನಿಟ್ಟಿನೊಳಗೆ ಮಾರ್ಗದರ್ಶಿ ಸೂತ್ರಗಳನ್ನು ಕೃಷಿ ಶೋಧನೆ ಸಾಧನೆಯೊಳಗೆ ಹೇಳ್ತಾರಂತೇಳಿ ಭಾಳ ಜನಜನಿತವಾಗಿದೆ. ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರಿದ್ದಾರೆ. ಇವರು ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಜೇನು ಕೃಷಿ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋದು ಅವಶ್ಯಕತೆ ಅದ. ಜೇನು ಕೃಷಿ ಅಂತಂದರೆ ನಾವು ಆಯುರ್ವೇದದೊಳಗೆ ಬರ್ತದೆ, ಜೇನುತುಪ್ಪ ಅಂದರೆ ಅದು ಒಂಥರ ಎಲ್ಲದಕ್ಕೂ ಮೂಲ ಮಂತ್ರ, ಅಂದರೆ ಅಮೃತ ಇದ್ದಂಗೆ. ಜೇನುತುಪ್ಪ ಇತ್ತು ಅಂದರೆ ಯಾವುದೇ ಒಂದು ಔಷಧ ತಯಾರು ಮಾಡಲಿಕ್ಕೆ ವೈದ್ಯ ಭಾಳ ಉತ್ಸಾಹಿತನಾಗಿ ತಯಾರಾಗ್ತಾನೆ. ಅಂದರೆ ಅಷ್ಟು ಮಹತ್ವ ಜೇನುತುಪ್ಪಕ್ಕಿದೆ. ಜೇನುತುಪ್ಪ ಅವಶ್ಯಕತೆ ಭಾಳ ಅದ, ವಿಶೇಷವಾಗಿ ಎಲ್ಲರಿಗೂ ಕೂಡ. ಒಂದು ರಾಮಬಾಣ ಅಂದರೆ ಜೇನುತುಪ್ಪ ಔಷಧಿ, ಅಂದರೆ ಒಟ್ಟಾರೆ ಜೇನುತುಪ್ಪದ ಅವಶ್ಯಕತೆ ಇದೆ. ಜೇನುತುಪ್ಪವನ್ನು ತಯಾರು ಮಾಡಬೇಕಲ್ಲ, ಅಡವಿಗೆ ಹೋಗಿ ಯಾವಾಗಲೂ ಜೇನು ಬಿಡಿಸ್ಕೊಂಬರೋದು ಈಗಂತೂ ಆಗದ ಮಾತು. ಎಲ್ಲರಿಗೂ ಕೂಡ ಸಾಕಷ್ಟು ಉದ್ಯೋಗ ಇದೆ, ಮೊದಲ ಉದ್ಯೋಗಗಳು ಕಡಿಮೆ ಇರ್ತಿದ್ವು, ಹೀಗಾಗಿ ಸಾಕಷ್ಟು ಜನ ಅಡವಿಗೆ ಹೋಗಿ ಜೇನು ಬಿಡಿಸ್ಕೊಂಬಂದು ಜೇನು ಕೃಷಿಯನ್ನು ಮಾಡ್ತಿದ್ರು, ಸಾಕಷ್ಟು ಲಾಭ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವು. ಈಗ ಆ ಒಂದು ಸಂದರ್ಭ ಭಾಳ ಕಡಿಮೆ, ಹೀಗಾಗಿ ನಗರಗಳು ಜಾಸ್ತಿ ಆಗಿದೆ. ನಾವು ನಮ್ಮ ರೈತ ಬಾಂಧವರಿಗೆ ಇದು ಒಂದು ಜೇನು ಕೃಷಿ ಒಂದು ಭಾಳ ಲಾಭದಾಯಕ ಕೃಷಿ ಅನ್ನೋದನ್ನು ಹೇಳಬೇಕಾಗಿದೆ. ಅನ್ನು ಮುಖ್ಯವಾಗಿ ಜೇನು ಕೃಷಿ ಅಲ್ಲದೇ ಜೇನು ಹುಳುಗಳು ಎಷ್ಟು ನಮ್ಮ ಒಂದು ಪರಿಸರಕ್ಕೆ ಸಹಕಾರಿಯಾಗಿವೆ, ಹೇಗೆ ನಮ್ಮ ಬೆಳೆಗಳನ್ನು ಬೆಳೆಯುವಲ್ಲಿ ಪರಾಗಸ್ಪರ್ಶ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ, ಇವುಗಳನ್ನು ಕೂಡ ನಾವು ತಿಳ್ಕೊಳ್ಳೋದು ಭಾಳ ಮಹತ್ವದ. ಇವತ್ತು ಹೇಳ್ತಾರೆ ಜೇನು ಹುಳ ಇಲ್ಲಾಂದರೆ ಒಂದು ನಮ್ಮದು ವ್ಯವಸಾಯನೇ ಇಲ್ಲ. ಆ ಒಂದು ಮಟ್ಟಿಗೆ ಜೇನು ಹುಳಗಳು ಪರಾಗಸ್ಪರ್ಶ ಒಂದು ವಿಧಾನದಲ್ಲಿ ಪಾತ್ರ ವಹಿಸ್ತವೆ. ನಿಮ್ಮೆಲ್ಲರ ಪರವಾಗಿ ನಾ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಜೇನು ಕೃಷಿ ಕುರಿತಂತೆ ವಿಸ್ತೃತ ಮಾಹಿತಿ ನೀಡಲಿಕ್ಕೆ ಬಂದಿರುವಂತಹ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೇ, ಸ್ವಾಗತ, ಸುಸ್ವಾಗತ.
4: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
3: ಸುಭಾಷ್ ಅವರೇ, ನಿಮ್ಮ ಒಂದು ಅನುಭವ ಹೇಳಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶನ ಮಾಡಿದ್ದೀರಿ. ಏನು ನಮ್ಮ ರೈತ ಬಾಂಧವರದ ಒಂದು ಸ್ಥಿತಿಗತಿಗಳು ಏನಿದೆ, ನಮ್ಮ ರೈತ ವಿದ್ಯಾರ್ಥಿಗಳು ಈಗ ಅಗ್ರಿ ಕ್ಲಿನಿಕ್ ಮಾಡ್ತಾ ಇದ್ದಾರಾ ಹೇಗೆ, ಅಂದರೆ ಕೃಷಿಯನ್ನ ಮುಖ್ಯವಾಗಿ ವ್ಯವಸಾಯವನ್ನು ತಾವು ಮಾಡ್ಲಿಕ್ಕೆ ಶುರು ಮಾಡಿದರೆ ಅದನ್ನು ನೋಡಿ ಇನ್ನೊಬ್ಬರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಹೇಗೆ ನಮ್ಮ ಒಂದು ಕೃಷಿ ವಿದ್ಯಾರ್ಥಿಗಳು ಹೇಗೆ ರೈತರಿಗೆ ಮಾರ್ಗದರ್ಶಿ ಆಗಿದ್ದಾರೆ ಹೇಗೆ?
4: ಹೌದು ಸರ್, ಈಗ ನಾನು ಒಬ್ಬ ರೈತನ ಮಗ ಸರ್. ನಮ್ಮ ತಂದೆಯವರು ಭಾಳ ವರ್ಷಗಳಿಂದ ವ್ಯವಸಾಯನ ಮಾಡ್ತಾ ಇದ್ರು, ನಾವು ಅದನ್ನು ನೋಡ್ತಾ ಬೆಳಿತಿದ್ವಿ. ಇವಾಗಿನ

0: ರೈತ ಬಾಂಧವರಿಗೂ ಅದರ ಅನುಭವ ಇರಬೇಕಂತ ಹೇಳ್ತೀನಿ. ಯಾಕಂದರೆ ಮೊದಲಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಪೊದೆ ಒಳಗೆ ಹೋದರೆ, ಯಾವುದೇ ಒಂದು ಬೇಲಿ ಹತ್ರ ಹೋದರೆ ಕೈ ಇಟ್ಟರೆ ಜೇನು ಸಿಗ್ತಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಇಂದಿನ ದಿವಸದಲ್ಲಿ ನಾವು ಜೇನು ಬೇಕಂದರೆ ಹುಡ್ಕೊಂಡು ಹೋಗ್ಬೇಕಾಗಿದೆ. ಈಗ ಇಲ್ಲೆಲ್ಲ ಬಿಟ್ಟಿದ್ದೀವಿ, ಎಲ್ಲ ಆರ್ಟಿಫಿಷಿಯಲ್ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಜೇನು ಹುಡುಕೋ ಪರಿಸ್ಥಿತಿ ಬಂದಿದೆ. ಅವಾಗೇನು ನ್ಯಾಚುರಲ್ ಜೇನು ಸಿಗ್ತಾ ಇತ್ತು ಪರಿಸರವಾಗಿ, ಈಗ ಅದೇ ಜೇನನ್ನ ನಾವು ಬಾಟಲ್ ಜೇನಲ್ಲಿ ತೊಗೊಳ್ತಾ ಇದ್ದೀವಿ. ಆದ ಕಾರಣ ರೈತ ಬಾಂಧವರು ಒಂದು ಸ್ವಲ್ಪ ಜೇನಿನ ಕೂಡ ಮಹತ್ವ ವಹಿಸಿದ್ರು ಅಂದ್ರೆ, ಇದು ಒಂದು ವಿಸ್ಮಯಕಾರಿ ಕೀಟ ನಮ್ಮ ಪರಿಸರದಲ್ಲಿ. ಇವತ್ತು ಜೇನುಹುಳ ನಶಿಸಿತು ಅಂದ್ರೆ ಮುಂದೊಂದು ದಿನ ನಮ್ಮ ಕೃಷಿ ಕೂಡ ನಶಿಸುತ್ತಂತ ಹೇಳೋದು ಬಹಳ ಸುಲಭ. ಯಾಕಂದ್ರೆ ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಗಿಡಗಳಲ್ಲಿ ಕೂಡ ಪರಾಗಸ್ಪರ್ಶ ಬೇಕಾಗುತ್ತೆ. ಅದರಲ್ಲಿ ಬಹಳ ಮಹತ್ವದ ಜೇನುಹುಳ ಒಂದು, ಬಹಳಷ್ಟು ಹುಳಗಳು ಇದಾವೆ. ಅದರಲ್ಲಿ 80-90% ಜೇನುಹುಳನೇ ತನ್ನ ಪಾತ್ರ ವಹಿಸ್ತಾ ಇದೆ. ಜೊತೆಗೆ ಈ ಜೇನುಹುಳದಿಂದ ನಾವು ಕಲಿತಕ್ಕಂಥ ಸಂಗತಿಗಳು ಬಹಳ ಇದಾವೆ. ಇದು ಒಂದು ಸಮೂಹ ಕೀಟ, ಒಂದು ಗುಂಪಿನಲ್ಲಿ ಕೌಟುಂಬಿಕವಾಗಿ ಬದುಕ್ತಾ ಇರ್ತೈತಿ.
1: ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ, ಆರಂಭಿಕವಾಗಿ ನಾವು ಒಂದು ಮಾತು ಕೇಳಿದೆ
0: ಸರ್,
1: ಕೃಷಿ ಪದವೀಧರರು ಕೃಷಿಗೆ ವಾಲ್ತಾ ಇದ್ದಾರೆ, ಹೇಗೆ?
0: ಈಗ ವಾಲ್ತಾ ಇದ್ದಾರೆ ಸರ್, ಯಾಕಂದ್ರೆ ನಾವೆಲ್ಲ ಸಿಟಿ ಲೈಫಲ್ಲಿ ಕೆಲವರಿಗೆ ನಡೆಯಲ್ಲ ಜೀವನ. ಏನು ಮಾಡ್ತಾ ಇದ್ದಾರೆ, ಈ ಪರಿಸರ ಜೊತೆಗೆ ನಾವು ಬದುಕಬೇಕು ಅನ್ನೋ ಒಂದು ಇದಕ್ಕೆ ಬಂದಿದ್ದಾರಲ್ಲ, ಹಂಗಾಗಿ ಪರಿಸರ ಜೋಡಿನ ನಾವು ಜೀವನ ಮಾಡಬೇಕು, ಉತ್ತಮವಾದ ಆಹಾರ ಸೇವಿಸಬೇಕು. ಈ ಇದರಲ್ಲಿ ಕೆಲವು ಯುವ ರೈತರು, ನಮ್ಮ ಅಗ್ರಿಕಲ್ಚರ್ ಓದಿರೋರು ಕೃಷಿ ಜೊತೆಗೆ ಈ ಜೇನು ಕೃಷಿನೂ ಒಂದು ಅಳವಡಿಸ್ಕೊತಾ ಇದ್ದಾರೆ. ಇದು ಒಂದು ಉತ್ತಮ ಬೆಳವಣಿಗೆ ಅಂತ ನಮಗನ್ಸ್ತದೆ.
1: ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ, ಜೇನು ಕೃಷಿ ಬಗ್ಗೆ ಬಹಳ ಒಂದು ಮಮಕಾರ ಮತ್ತು ಸಾಕಷ್ಟು ಅನುಭವ ಇದೆ, ತಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಿರಿ. ನೋಡಿ, ಎರೆಹುಳು ಹೆಂಗ್ ಭೂಮಿ ಒಳಗಡೆ, ರೈತನ ಸ್ನೇಹಿ ಹೇಗೆ, ಜೇನು ಹುಳ ಐತಲ್ಲ ಭೂಮಿ ಹೊರಗಡೆ
0: ಹೊರಗಡೆ
1: ಒಂದು ನಿಸರ್ಗದೊಳಗೆ ಒಂದು ರೈತನ ಸ್ನೇಹಿ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಜೇನು ಹುಳ ಇಲ್ಲ ಅಂದ್ರೆ ಒಂದು ಆ ಒಂದು ಸ್ನೇಹದಾಯಕ ಕೀಟ ಇಲ್ಲ ಅಂದ್ರೆ ಇವತ್ತು ಪರಾಗಸ್ಪರ್ಶ ಆಗೋದು ಬಹಳ ಕಡಿಮೆ. ಹಾಗಾಗಿ ನಮಗೆ ಉತ್ತಮ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಸೂರ್ಯಕಾಂತಿ ಬೆಳೆಯನ್ನು ಅರ್ಧಕ್ಕರ್ಧ ಜೇನು ಹುಳ ಇಲ್ಲ ಅಂದ್ರೆ ಬರೋದೇ ಇಲ್ಲ, ನೀವು ಹೇಳ್ತಾ ಇದ್ದೀರಿ ಅಲ್ಲ. ಅಂದ್ರೆ ಒಟ್ಟಾರೆ ಈ ಜೇನು ಹುಳ ಹೆಂಗಿರ್ತೈತಿ, ಮತ್ತೆ ಅದು ಜೇನಿನ ಪ್ರಭೇದಗಳೇನು? ಜೇನು ಹುಳ ಅಂದ್ರೆ ಈಗ ನಮ್ಗೆ ಬಹಳ ಹೆದರಿಕೆ ಇರ್ತದೆ, ಏನು ಕಡಿತದನು ನಮ್ಗೆ ಅಂತೇಳಿ, ಹಿಂಗಾಗಿ ಅದು ಬಹಳ ಭಯ ಇರ್ತದೆ. ಏನು ಅದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆಗಳೇನಿದೆ ಜನರೊಳಗೆ?
0: ಜೇನಿನಲ್ಲಿ ನಮ್ಮ ಭಾಗದಾಗ ಒಂದು 4 ಪ್ರಭೇದಗಳು ಸಾಮಾನ್ಯವಾಗಿ ಕಂಡು ಬರ್ತಾವೆ. ಅದರಲ್ಲಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಅದು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಸಿಗ್ತಾ ಇರ್ತಕ್ಕಂಥ ಜೇನು, ತುಡುವೆ ಜೇನು ಅಂತ ಕರಿತೀವಿ ನಮ್ಮ ಆಡು ಭಾಷೆ ಒಳಗೆ. ಅದೇ ರೀತಿ ಒಂದು ಹೆಜ್ಜೇನು, ಇದಕ್ಕೆ ಎಪಿಸ್ ಡಾರ್ಸೆಟಾ ಅಂತ ಕರಿತೀವಿ. ಈ ಜೇನು ಸಾಕಕ್ಕೆ ಬರಲ್ಲ. ಹೆಜ್ಜೇನು ಏನೈತಿ, ಭಾಳ ಸಿಟ್ಟಿನ ಜೇನು. ತುಡುವೆ ಜೇನು ಏನೈತಿ, ಸ್ವಲ್ಪ ಸಿಟ್ಟು, ಸ್ವಭಾವ ಭಾಳ ಕಡಿಮೆ ಇರುತ್ತೆ. ಇವು ಎರಡರ ಜೊತೆಗೆ ಕೋಲ್ ಜೇನು ಅಂತ ಒಂದು ಸಣ್ಣ ಜೇನು ಸಿಗುತ್ತೆ, ಇದು ಕೂಡ ಅಲ್ಲಲ್ಲಿ ಗುಂಪಲ್ಲಿ ಪೊದೆ ಒಳಗೆ ಇರ್ತೈತಿ, ಇದು ಕೂಡ ಸಾಕಕ್ಕೆ ಬರಲ್ಲ. ಇನ್ನೊಂದು ಜೇನು ರಾಳ ಜೇನು ಅಂತ ಬರುತ್ತೆ, ಇದು ಕೂಡ ನಾವು ಸಾಕಣೆ ಮಾಡ್ಬೋದು. ಕರಿ ಸಣ್ಣ ನೊಣದ ಥರ ಬರ್ತೈತಿ. ಇದರಲ್ಲಿ ನಮಗೆ ಭಾಳ ಉಪಯುಕ್ತ ಆಗೋದಂದ್ರೆ ಈ ತುಡುವೆ ಜೇನು, ಯಾಕಂದ್ರೆ ನಾವು ಸಾಕಣೆ ಮಾಡೋದು ಭಾಳ ಸುಲಭ. ಆದರೆ ಸಾಕಣೆ ಮಾಡ್ಬೇಕಾದ್ರೆ ಮೊದಲು ನಾವು ಆ ಜೇನಿಂದ ಜೀವನ ಚಕ್ರ ತಿಳ್ಕೊಂಡಿರ್ಬೇಕು ರೈತ ಬಾಂಧವರು. ಯಾಕಂದ್ರೆ ಭಾಳಷ್ಟು ರೈತರು ಏನು ಮಾಡ್ತಾ ಇದ್ದಾರೆ, ಒಂದು ದಿವಸ ಎರಡು ದಿವಸ ಕೆಲವು ಕಡೆ ಟ್ರೈನಿಂಗ್ ಹೋಗ್ತಾ ಇರ್ತಾರೆ, ಕೆಲವೊಮ್ಮೆ ಅರ್ಧ ಮಾಹಿತಿ ಸಿಕ್ಕಿರ್ತೈತಿ, ಬೇಗ ಜೇನು ಪೆಟ್ಟಿಗೆ ತರ್ತಾರೆ ಇಟ್ಬಿಡ್ತಾರೆ, ಅದರಲ್ಲಿಂದ ಲಾಸ್ ಆಗ್ತಾ ಇರತಕ್ಕಂಥ ಸಿಚುವೇಶನ್ನೇ ಭಾಳ ಬಂದಿದ್ದಾವೆ. ಅದಕ್ಕೋಸ್ಕರ ರೈತ ಬಾಂಧವರು ಜೇನಿನ ಬಗ್ಗೆ, ಅದರ ಕುಟುಂಬ ವ್ಯವಸ್ಥೆ ಬಗ್ಗೆ, ಆಮೇಲೆ ಅದಕ್ಕೆ ಏನು ಅವಶ್ಯಕತೆಗಳಿದಾವೆ ಆ ಜೇನು ಸಕ್ಸಸ್ ಆಗಬೇಕಾದ್ರೆ ಅದನ್ನು ತಿಳ್ಕೊಂಡ ಮೇಲೆ ಮಾಡಿದರೆ ಭಾಳ ಉತ್ತಮ ಸರ್. ಯಾಕಂದರೆ ಈಗ ನಾನು ಜೀವನ ಚಕ್ರ ಹೇಳ್ತೀನಿ ಸರ್, ಭಾಳ ಸಿಂಪಲ್ಲಾಗಿ ಹೇಳ್ತೀನಿ, ಅದು ಹೇಳ್ತಾ ಹೋದ್ರೆ ಒಂದಿನೂ ಸಾಲಲ್ಲ, ಅಷ್ಟೊಂದಿದೆ ಜೇನಿನ ಜೀವನ ಚಕ್ರ. ಇದು ಒಂದು ಸಮೂಹ ಕೀಟ, ಗುಂಪಿನಲ್ಲಿರ್ತೈತಿ. ಈ ಸಮೂಹದಲ್ಲಿ ಏನಿರ್ತಂದ್ರೆ ಒಂದೇ ರಾಣಿ ಜೇನು ಇರ್ತೈತೆ ಸರ್, ಆಮೇಲೆ ಉಳಿದಿದ್ದೆಲ್ಲ ಕೆಲಸಗಾರ ನೊಣಗಳು ಅಂತ ಇರ್ತವು, ಅದರ ಜೋಡಿಗೆ ಕೆಲವು ಗಂಡು ಹುಳುಗಳು ಮಾತ್ರ ಇರ್ತವೆ. ಇದರಲ್ಲಿ ಏನೈತಿ, ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡೋದು, ಆ ಉಳಿದಿದ್ದ ಗುಂಪನ್ನ ಕೂಡಿ ಇಟ್ಕೊಳೋದು, ಅಂದ್ರೆ ಗುಂಪಿನ ಒಡತಿ ಇದ್ದಂಗೆ. ಉಳಿದಿದ್ದ ಕೆಲಸಗಾರ ನೊಣಗಳು ಏನದವು, ಅದರ ಮಕ್ಕಳುಗಳನ್ನು ಮರಿಗಳನ್ನು ಉಣಿಸೋದು, ಬೆಳೆಸೋದು, ಊಟ ಹೊರಗಡೆಯಿಂದ ಈ ಪರಾಗ ತರೋದು, ಮಕರಂದ ಹೂವಿನಿಂದ ತರೋದು, ಇದನ್ನು ತಂದು ಗೂಡಿನಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು, ಜೊತೆಗೆ ಗೂಡು ಕಾಯೋದು, ಬೇರೆ ಇದು ಯಾರು ಥ್ರೆಟ್ ಬರ್ತಿರ್ತವೆ, ಹಾನಿ ಏನರ ಬರ್ತಿರ್ತವೆ, ಅದರಲ್ಲಿಂದ ಕಾಯೋದು. ಈ ಥರ ಅವು ತಮ್ಮ ಕೆಲಸಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತವೆ ಕೆಲಸಗಾರ ನೊಣಗಳು. ಇದರಲ್ಲಿ ಭಾಳ ಚಂದ ಸರ್, ಈಗ ಈ ಬೆಳಗ್ಗೆ 5 ಗಂಟೆ ಆಯಿತು, 6 ಗಂಟೆ ಆಯಿತು ಅಂದರೆ ಕೆಲಸಗಾರ ನೊಣಗಳು ತಮ್ಮ ಡ್ಯೂಟಿ ಹೋಗ್ಬೇಕಂದ್ರೆ ಕೂಡ ಅಲ್ಲೂ ಕೂಡ ಕೆಲವೊಂದು ಗುಂಪು ಇರುತ್ತೆ. ಒಂದು ಗುಂಪು ಹೋಗಿ ಮೊದಲು ಯಾವ ಏರಿಯಾದಾಗ ಎಲ್ಲಿ ಏನು ಊಟ ಸಿಗ್ತೈತಿ, ಎಷ್ಟು ಸಿಗ್ತೈತಿ, ಯಾವ ಪ್ರಮಾಣದಾಗ ಸಿಗ್ತೈತಿ ನೋಡ್ಕೊಂಡು ಬಂದ ಗುಂಪಿನಲ್ಲಿ ಆ ಒಂದು ಮಾಹಿತಿನ ಕೊಟ್ಟ ಮೇಲೆ ಅದಕ್ಕೆ ತಕ್ಕಂತೆ ಹುಳುಗಳು ಹೋಗ್ತಾ ಇರ್ತವೆ. ಹಂಗಾಗಿ ನಮ್ಮ ಬೆಳೆಗಳು ಎಲ್ಲೆಲ್ಲಿ ಚೆನ್ನಾಗಿ ಕಂಡು ಬರ್ತಾವೆ, ಎಲ್ಲೆಲ್ಲಿ ನಾವು ಔಷಧಿ ಸಿಂಪರಣೆ ಮುಕ್ತ ಬೆಳೆಗಳು ಇರ್ತವೆ, ಮೊದಲು ಅಂಥ ಆಹಾರನ ಹುಡುಕ್ತಿರ್ತಾವೆ ಸರ್. ಅದಕ್ಕೆ

0: ಪರಾಗಸ್ಪರ್ಶ ಅಲ್ಲೇ ಜಾಸ್ತಿ ಇರೋ ಸಂಖ್ಯೆ ನಾವು ನೋಡ್ಬೋದು. ಈ ಥರ ಅವು ಕೆಲಸದ ವ್ಯವಸ್ಥೆ ಡಿವೈಡ್ ಮಾಡ್ಕೊಂಡಿರ್ತಾವಲ್ಲ, ನಾವು ಇದನ್ನೆಲ್ಲ ತಿಳ್ಕೊಂಡು ನಂತರ ನಾವು ಜೇನು ಕೃಷಿಗೆ ಹೋಗ್ಬೇಕಂತ ನನ್ನ ಆಶಯ ಸರ್. ಇದನ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನಾವು ಜೇನುಗಳ ಮಹತ್ವ ಅಂದ್ರೆ ಸರ್, ಅವಾಗಲೇ
1: ಮುಖ್ಯವಾಗಿ ತಾವು ಹೇಳ್ತಾ ಇದ್ರಿ ಸುಭಾಷ್ ಕಂದಕೂರ್ ಅವರೇ.
0: ಹೌದು ಸರ್.
1: ಅಂದ್ರೆ ನೋಡ್ರಿ, ಈಗ ನಾವು ಮಾಡ್ತಾ ಇರುವಂತ ವ್ಯವಸಾಯ ಕೂಡ ಆ ಜೇನುಹುಳಗಳ ಮೇಲೆ ಪ್ರಭಾವ ಬೀರದು.
0: ಹೌದು ಸರ್.
1: ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಇದ್ದೀವಿ.
0: ಹೌದು ಸರ್.
1: ನಾವು ಹಸಿರು ಕ್ರಾಂತಿ ಆದ ನಂತರ ಹೆಚ್ಚು ಬೆಳಿಬೇಕು ಅಂತಕೊಂಡು ಬೆಳಿತೀವಿ, ಆ ಮತ್ತೆ ಬೇರೆ. ಆದ್ರೆ ಭೂಮಿಯ ಫಲವತ್ತತೆ ಹಾಳಾಗ್ಲಿಕ್ಕೆ ಕಾರಣ ನಾವು ರಾಸಾಯನಿಕಗಳನ್ನ ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀವಿ. ರಾಸಾಯನಿಕಗಳು ಉಪಯೋಗ ಮಾಡೋದ್ರಿಂದ ನಮ್ಮ ಆಹಾರ ಕಲುಷಿತಗೊಂಡದ. ಹೀಗಾಗಿ ನಮಗೆ ಜೀವನ ಶೈಲಿ ತೊಂದರೆಗಳು ಆರಂಭವಾಗಿರೋದು ಈ ಒಂದು ನಮ್ಮ ಆಹಾರ ಧಾನ್ಯಗಳು ರಾಸಾಯನಿಕ ಯುಕ್ತವಾಗಿರೋದ್ರಿಂದ, ಮತ್ತೆ ರಾಸಾಯನಿಕ ಯುಕ್ತವಾಗಿರೋದ್ರಿಂದ ವಾತಾವರಣದಲ್ಲಿ ಕೂಡ ಸ್ನೇಹಿ ಕೀಟಗಳು ದೂರ ಆಗ್ತಾ ಇವೆ. ನೆಲ ಒಳಗಡೆ ನಮ್ಮ ಎರೆಹುಳುಗಳು ಮಾಯ ಆಗ್ತಾ ಇವೆ. ಅಂದ್ರೆ ರಾಸಾಯನಿಕ ಕೃಷಿಯನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಬಹಳ ಅಗತ್ಯವಾಗಿದೆ, ನಿಸರ್ಗಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಹೀಗಾಗಿ ನಮಗೆ ಯೂರಿಯಾ ಇವುಗಳ ಜೊತೆಗೆ ರಸಗೊಬ್ಬರಗಳು ಹಾಕ್ತೀವಿ, ಆಮೇಲೆ ಔಷಧಿಗಳನ್ನ ಹಾಕಿ ನಾವು ಕೀಟಗಳನ್ನ ಕೊಲ್ಲಕ್ಕೆ ಹೋಗ್ತಿವಲ್ಲ, ಅದು ಸ್ನೇಹಿ ಕೀಟಗಳನ್ನ ಕೂಡ ಕೊಂದ್ಬಿಡ್ತದೆ, ಮತ್ತೆ ಅವು ಹತ್ತಿರ ಬರದಂಗೆ ಆಗ್ತದೆ. ಹೀಗಾಗಿ ಕೃಷಿ ಬರಡು ಕೃಷಿ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳಿದ್ರೆ, ನಿಜವಾಗಿ ಇದು ಬಹಳ ಮಹತ್ವದ ವಿಷಯ. ಜೇನು ಕೃಷಿಯಲ್ಲಿ ಕೂಡ ಈ ರಾಸಾಯನಿಕ ಮುಕ್ತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತೇವೆ. ಈ ಜೇನುಹುಳು ಯಾಕೆ ನಮ್ಗೆ ಇಷ್ಟ ಅವಶ್ಯಕತೆ ಅದ, ಅಗತ್ಯವಾಗಿದೆ? ನಾವು ಎನ್ಕೊಂಡು ಬೇರೆ ಜೇನುತುಪ್ಪ ಮಾಡ್ತೀವಿ ಅಂತೇಳಿ ನೀವು ಹೇಳ್ತೀರಾ, ಅದು ಬರೀ 10% ರೀ, 90% ಬೇರೆನೇ ಇದೆ ಅಂತ.
0: ಅದೇ ಸರ್, ಈ ಜೇನುಹುಳಿನ ಮಹತ್ವ ಎಲ್ಲೈತೆ ಅಂತಂದ್ರೆ ಅದರ ಪರಾಗಸ್ಪರ್ಶದಲ್ಲಿ. ನಾವು ಈ ಪರಿಸರದಲ್ಲಿ ಬೆಳೆಗಳ ವೈವಿಧ್ಯತೆ ಉಳಿಬೇಕು ಅಂದ್ರೆ, ಆ ಬೆಳೆಗಳ ಸಂತತಿ ಉಳಿಬೇಕು ಅಂದ್ರೆ ಜೇನು ಹುಳುವಿನಿಂದ ಪರಾಗಸ್ಪರ್ಶ ಬಹಳ ಮಹತ್ವ. ಇಲ್ಲಿ ಏನಾಗಿದೆ, ನಮ್ದು ಜನರಲ್ಲಿ ನಾವೆಲ್ಲರೂ ನೋಡ್ಬೇಕಾದ್ರೆ ಜೇನು ತುಪ್ಪ ಅಂದ್ರೆ ಜೇನು ಕೃಷಿ ಅನ್ಕೊಂಡ್ಬಿಟ್ಟಿವಿ ನಾವು. ಜೇನು ತುಪ್ಪಕ್ಕೊಂದೇ ನಾವು ಆದ್ಯತೆ ಕೊಡಬಾರ್ದು. ಇಲ್ಲಿ ರೈತ ಬಾಂಧವರು ಪರಾಗಸ್ಪರ್ಶ ಜಾಸ್ತಿ ಆತಂದ್ರೆ ನಾ ಇಲ್ಲಿ 2 kg ಜೇನು ತುಪ್ಪ ತೆಗಿಯೋದಕ್ಕಿಂತ ಅಲ್ಲಿ 2 ಕ್ವಿಂಟಲ್ ಇಳುವರಿ ಹೆಚ್ಚು ತೆಗಿಬಹುದು ಕೆಲವು ಬೆಳೆಯಲ್ಲಿ. ಈಗ ದಾಳಿಂಬೆಯಲ್ಲಿ, ಸೂರ್ಯಕಾಂತಿಯಲ್ಲಿ, ಜೊತೆಗೆ ಈರುಳ್ಳಿ ಬೀಜೋತ್ಪಾದನೆ ಮಹತ್ವದಷ್ಟೇ ಹೇಳ್ತಾ ಇದ್ದೀನಿ, ಉಳಿದೆಲ್ಲ ಬೆಳೆಗಳಿಗೂ ಬೇಕು. ಈ ಬೆಳೆಗಳಲ್ಲಿ ಬಹಳ ಮಹತ್ವ. ಇಲ್ಲಿ ಜೇನುಹುಳುಗಳು ಬಂದಿಲ್ಲ ಅಂತಂದ್ರೆ, ಪರಾಗಸ್ಪರ್ಶ ಮಾಡಿಲ್ಲ ಅಂತಂದ್ರೆ ನಮ್ಮ ಇಳುವರಿ 50-80% ಕುಂಠಿತ ಆಗ್ತೈತೆ ಪ್ರತಿಶತ. ಅದಕ್ಕೋಸ್ಕರ ಪರಾಗಸ್ಪರ್ಶ ಬಹಳ ಮಹತ್ವ. ನಾವು ಜೇನುಹುಳದ ಮಹತ್ವ ಇರೋದೇ 90% ಪರಾಗಸ್ಪರ್ಶದಲ್ಲಿ, ಇನ್ನು ಉಳಿದಿದ್ದ 10% ನಮ್ಮ ಜೇನು ತುಪ್ಪ, ಆಮೇಲೆ ಆ ಜೇನು ತುಪ್ಪ ಸಾಕಣೆ ಮಾಡೋದ್ರಿಂದ ಬರ್ತಕ್ಕಂಥ ಮೇಣ, ಅದರ ಪರಾಗಗಳು, ಆಮೇಲೆ ರಾಯಲ್ ಜೆಲ್ಲಿ ಅಂತ ಸಿಗ್ತೈತಿ. ಈ ತರ ನಾವು ಅವು ಎಡಿಷನಲ್ ನಮ್ಗೆ ಅಂದ್ರೆ ಬೇರೆ ಉತ್ಪಾದನೆಗಳು ಸಿಗ್ತಾವು. ಪರಾಗಸ್ಪರ್ಶಕ್ಕೆ ನಾವು ಮಹತ್ವ ಕೊಡಬೇಕು. ಪರಾಗಸ್ಪರ್ಶ ಇಲ್ಲಂದ್ರೆ ಬೆಳೆಗಳ ಸಂತತಿ, ಆ ಬೆಳೆಗಳ ವೈವಿಧ್ಯತೆ ಕಳ್ಕೊಂಡ್ ಬಿಡ್ತೈತಿ. ಅದಕ್ಕೋಸ್ಕರ ಇದೇ ಬಹಳ ಮಹತ್ವ.
1: ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೇ, ಪರಾಗಸ್ಪರ್ಶ ಅಂದ್ರೆ ಏನು, ಅದು ಹೇಗೆ ನಮ್ಮ ಬೆಳೆಗಳಿಗೆ ಸಹಕಾರಿ ಆಗ್ತದೆ
0: ಸರ್? ಈಗ ಒಂದು ಸಂತತಿ ಬೆಳಿಬೇಕು ಅಂದ್ರೆ, ಯಾವುದೇ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಯಾವುದೇ ಬೆಳೆಗಳಿರಲಿ, ಆ ಸಂತತಿ ಬೆಳಿಬೇಕು ಅಂದ್ರೆ ಏನಾಗ್ತೈತಿ, ಗಂಡು ಹೆಣ್ಣು ಕೂಡುವಿಕೆ ಬಹಳ ಮಹತ್ವ. ಇಲ್ಲೇ ನಮ್ಮ ಪರಿಸರದಲ್ಲಿ ಬೇರೆ ಎಲ್ಲ ಜೀವಿಗಳು ಗಂಡು ಹೆಣ್ಣು ತಾವಾಗಿ ಕೂಡ್ತಾವೆ, ಆದ್ರೆ ಕೆಲವು ಸಸ್ಯಗಳಲ್ಲಿ ಗಂಡು ಹೆಣ್ಣು ಕೂಡುವಿಕೆ ಬೇಕು ಅಂತಂದ್ರೆ ಅಲ್ಲೇ ಬೇರೆ ಜೇನು ಉಳಿದಂತ ಕೀಟಗಳ ಅವಶ್ಯಕತೆ. ಕೆಲವೊಮ್ಮೆ ಗಾಳಿಯಿಂದ ಗಂಡು ಹೆಣ್ಣು ಕೂಡ್ತಾವು. ಇಲ್ಲಿ ಬೆಳೆಗಳಲ್ಲಿ ಏನಾಗ್ತೈತಿ, ಹೂವಿನಲ್ಲಿ ಗಂಡು ಬೀಜ ಒಂದ್ ಕಡೆ ಬರ್ತಿರ್ತ, ಹೆಣ್ಣು ಹೂವು ಇರ್ತೈತಲ್ಲ, ಆ ಗಂಡು ಪರಾಗಗಳು ಹೆಣ್ಣು ಹೂವದ ಮೇಲೆ ಹತ್ತದ ಅವಶ್ಯಕತೆ ಬಹಳ ಇರ್ತೈತಿ. ಇಲ್ಲಿ ಬೆಳೆಗಳಲ್ಲಿ ತಾವಾಗಿ ಹೋಗಿ ಹತ್ತಕ್ಕ ಅವಶ್ಯಕತೆ ಕಡಿಮೆ ಇರ್ತೈತಿ. ಅಂತ ಸಂದರ್ಭದಲ್ಲಿ ಈ ನಮ್ಮ ಕೀಟಗಳು, ಅದರಲ್ಲಿ ಈ ವಿಸ್ಮಯಕಾರಿ ಕೀಟ ಏನ್ ಜೇನುಹುಳ ಇದೆ, ತನಗ್ ಬೇಕಾಗಿರೋದ ಪರಾಗ, ಇದು ಪರಾಗ ತಾವು ಕಲೆಕ್ಟ್ ಮಾಡಕ್ ಹೋಗ್ತೈತಿ, ಜೊತೆಗೆ ಮಕರಂದ ಕಲೆಕ್ಟ್ ಹೂವುದಲ್ಲಿ ಕಲೆಕ್ಟ್ ಮಾಡಕ್ ಹೋಗ್ತೈತಿ. ಅದನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಅದರ ಮೈಗೆಲ್ಲ ಈ ಪರಾಗ ರೇಣುಗಳು ಹತ್ತಿ ಆ ಹೆಣ್ಣು ಹೂವಿಗೆ ಇದನ್ನ ಮಾಡ್ತೈತಿ, ಸಂತತಿ ವೃದ್ಧಿ ಮಾಡಕ ಸಹಕಾರಿ ಮಾಡ್ತೈತಿ. ಈಗ ಮೊದಲೆಲ್ಲ ನಾವು ಬೀಜೋತ್ಪಾದನೆ, ಸೂರ್ಯಪಾನ ಬೀಜೋತ್ಪಾದನೆ ಮಾಡ್ಬೇಕಂದ್ರ ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ರೈತ ಬಾಂಧವರ ಕೈಗೊಂದು ಕವರ್ ಹಾಕೊಂಡು ಹೋಗಿ ತನಗೆ ಪರಾಗ ಸ್ಪರ್ಶ ಮಾಡಿ ಬರ್ತಾ ಇದ್ರು ಅಂದ್ರೆ ಉತ್ತಮವಾಗಿ ಬೀಜ ಕಟ್ಟಲಿ ಅಂತ. ಇದು ಬೀಜೋತ್ಪಾದನೆ ಮಾಡ್ಬೇಕಾದಾಗ ಅದೇ ಇಲ್ಲಿ ಏನಾಗ್ತೈತಿ, ನ್ಯಾಚುರಲ್ ಆಗಿ ಬೀಜ ಚೆನ್ನಾಗಿ ಕುಂದಿರ್ಬೇಕು ಅಂತಂದ್ರೆ ಈ ಜೇನುಹುಳುಗಳು ಆ ತನಿ ಮೇಲೆ ಅಡ್ಡಾಡಿದ್ರೆ ಸಾಕು, ಸೂರ್ಯಕಾಂತಿ ತರಿ ಮೇಲೆ ಆ ಪರಾಗರೇಣುಗಳು ಗಂಡು ಹೆಣ್ಣು ಸಮ್ಮಿಲನ ಹೊಂತಾವು ಈ ಹುಳುಗಳ ಸಹಾಯದಿಂದ, ಅವಾಗ ಬೀಜ ಚೆನ್ನಾಗಿ ಕಟ್ತೈತಿ. ಈ ದಾಳಿಂಬೆಯಲ್ಲಿ ಕೂಡ ಎಷ್ಟು ಬೀಜ ಚೆನ್ನಾಗಿ ಕಟ್ತೈತಿ ಅಷ್ಟು ಕಾಯಿ ಸೈಜ್ ಬರ್ತೈತಿ. ಅದೇ ರೀತಿ ಕೆಲವು ತೋಟಗಾರಿಕೆ ಬೆಳೆಗಳೊಳಗೆ ಕೂಡ ಈ ಜೇನು ಪರಾಗ ಆಯ್ತಂದ್ರೆ ಕಾಯಿ ಉತ್ತಮ ಆಗ್ತೈತಿ, ಅದರ ಸಂಖ್ಯೆ ಬೆಳಿತೈತಿ, ಉತ್ತಮವಾದ ಇಳುವರಿ ಪಡಿತೀವಿ. ಈ ರೀತಿ ಜೇನು ಹುಳುಗಳು ಗಿಡಗಳ ಸಂತತಿ ಉಳಿಸಕ್ಕೆ ಬೆಳೆಸಕ್ಕೆ ಮಹತ್ವ ಐತಿ.
1: ಡಾಕ್ಟರ್ ಸುಭಾಷ್ ಕಂದಕೂರ್ ಅವರ, ಈಗ ತಾವು ಹೇಳ್ತಾ ಇದ್ರಲ್ಲ ಜೇನು ಹುಳುಗಳು ನಮ್ಮ ಒಂದು

0: ಗಿಡಗಳಿಗೆ ಬೇಕು, ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲತೆ ಇದೆ. ಹಿಂಗಾಗಿ ಜೇನು ಸಾಕಣೆ ಮಾಡೋದು ಬಹಳ ಉತ್ತಮವಾದ ಕೆಲಸ.
1: ಹೌದು ಸರ್.
0: ಈಗ ಜೇನು ಸಾಕಣೆ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು? ಜೇನು ಸಾಕಣೆ ಮಾಡೋದು ಅಂದ್ರೆ ನಾವು ನಿಸರ್ಗದತ್ತವಾಗಿ ಬರುವಂತ ಜೇನುಗಳಕ್ಕಿಂತ ಅಲ್ಲಿ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಏನಿದು ಜೇನು ಹುಳುವಿನ ಒಂದು ಗೂಡು ಮಾಡುವಂತಹದ್ದು, ಇದರಿಂದ ಏನು ನಮಗೆ ರೈತರಿಗೆ ಪ್ರಯೋಜನ? ನಾವೇನ್ ಅನ್ಕೋತೀವಿ, ಬರೀ ಜೇನುತುಪ್ಪ ಮಾಡ್ತಾರ ಅನ್ಕೋತೀವಿ, ಅದು ಬಹಳ ಕಡಿಮೆ ಅದ. ಅದಕ್ಕಿಂತ ಹೆಚ್ಚು ಪ್ರಯೋಜನ ಬಹಳ ಆಗ್ತದೆ.
1: ಹೌದು ಸರ್.
0: ಜೇನು ಗೂಡು ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು
1: ಸರ್? ಈ ಜೇನು ಗೂಡಿನ ಪ್ರಯೋಜನ ಮುಖ್ಯವಾಗಿ ಒಂದಿನ ಏನ್ ಹೇಳಿದೆ, ಪರಾಗಸ್ಪರ್ಶ. ಈಗ ನಮ್ಮ ತೋಟದ ಸುತ್ತಮುತ್ತಲ ಅಥವಾ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಏನು ಬೆಳೆಗಳು ಇರ್ತವೆ, ಆ ತೆಂಗಿನಕಾಯಿ ಇರ್ಬೋದು, ಪೇರ್ಲೆ ಗಿಡ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಈ ಬೆಳೆಗಳು ಇರ್ಬೋದು, ಜೇನುಹುಳುಗಳು ಹೋಗಿ ಅದಕ್ಕೆ ಮುಟ್ಟಿ ಬಂತು, ಪರಾಗಾರೇಣು ತಗೊಂತು, ಜೊತೆಗೆ ಮಕರಂದ ಹೀರಿತು ಅಂದ್ರೆ ಜೊತೆಗೆ ಪರಾಗಸ್ಪರ್ಶ ಕೆಲಸನ ಮಾಡಿ ಬಂದಿರ್ತೈತಿ. ಅಂದ್ರೆ ಅದು ತನ್ನ ಕೆಲಸಕ್ಕೆ ಹೋದ್ರು ಕೂಡ ರೈತಗೆ ಉಪಯೋಗ ಆಗ್ತಕ್ಕಂಥ ಈ ಪರಾಗಸ್ಪರ್ಶ ಕೆಲಸ ಮಾಡಿ ಬರುತ್ತೆ. ಇದನ್ನು ಮಾಡೋದ್ರಿಂದ ಈ ಏನು ಬೆಳೆಗಳು ಹೇಳಿದ್ನ ಎಲ್ಲ ಬೆಳೆಗಳಲ್ಲಿ ಕೂಡ ಇಳುವರಿ ತನ್ನಿಂದ ತಾನೇ ಹೆಚ್ಚಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಈ ಪರಾಗಸ್ಪರ್ಶ ಆತಂದ್ರೆ ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬೀಜಗಳ ಸಂಖ್ಯೆ ಹೆಚ್ಚಾಗುತ್ತೆ, ಉತ್ತಮವಾದ ಇಳುವರಿ ಬರ್ತೈತಿ ರೈತರಿಗೆ. ಈಗ ನಾವು 10 ಕಾಯಿ ಬಿಡೋ ಗಿಡದಲ್ಲಿ 15 ಕಾಯಿ ಬಿಡ್ತೈತಿ. ಈಗ ತೆಂಗಿನ ಮರದಲ್ಲಿ ಆ ಕಾಯಿ ಇದು ಹೊಡೆದ ತಕ್ಷಣ ಫುಲ್ ಜೇನು ಹುಳ ಬಂದು ಕೂಡ್ತೈತಿ. ಜೇನು ಹುಳ ಜಾಸ್ತಿ ಬಂದು ಕುಂತಷ್ಟು ಕೂಡ ಏನಾಗ್ತೈತಿ, ಅಲ್ಲೇ ಗಂಡು ಹೂವು ಬೇರೆ ಇರ್ತೈತಿ, ಹೆಣ್ಣು ಕಾಯಿ ಬೇರೆ ಇರ್ತೈತಿ. ಅವು ಎರಡು ಪರಾಗ ಆಗಬೇಕು ಅಂದ್ರೆ ಈ ಜೇನು ಹುಳ ಬೇಕು. ಈ ಜೇನು ಹುಳ ಏನು ಮಾಡ್ತಾ ತನ್ನ ಪರಾಗ ರೇಣುಗಳನ್ನು ತಗೊಳಕ್ ಹೋಗಿ ಅದು ಅದರ ಆಹಾರ ಅದು ತಗೊಳಕ್ ಹೋಗಿ ಈ ಹೆಣ್ಣು ಹೂವಕ್ಕೆ ಟಚ್ ಮಾಡ್ತೈತಿ. ಅವಾಗ ಏನಾಗ್ತೈತಿ, ಆ ಕಾಯಿ ಕಟ್ಟುವಿಕೆ ಹೆಚ್ಚಾಗ್ತೈತಿ. ಈ ರೀತಿಯಾಗಿ ಇಳುವರಿ ಮೇಲೆ ಇದು ಡೈರೆಕ್ಟ್ ಆಗಿ ರೈತಗೆ ಲಾಭ ಕೊಡ್ತು ಒಂದು ರೀತಿ. ಇನ್ನೊಂದು, ನಮಗೆ ಜೇನುತುಪ್ಪ ಸಿಗ್ತೈತಿ. ಈ ಜೇನುತುಪ್ಪ ನಾವು ಇದು ಕೂಡ ನೈಸರ್ಗಿಕ ಜೇನುತುಪ್ಪ. ನಾವು ಬಾಕ್ಸ್ ಇಟ್ಟಿವಿ ಅಂದ ತಕ್ಷಣ ಇದು ಆರ್ಟಿಫಿಷಿಯಲ್ ಜೇನುತುಪ್ಪ ಅಲ್ಲ, ಇದು ಕೂಡ ನೈಸರ್ಗಿಕವಾದ ಜೇನುತುಪ್ಪ. ಯಾಕಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಊಟ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಅದು ತನ್ನಿಂದ ತಾನೇ ನ್ಯಾಚುರಲ್ ನೈಸರ್ಗಿಕವಾದ ಹೂವಕ್ಕೆ ಹೋಗ್ತೈತಿ, ಅಲ್ಲಿಂದನೇ ತುಪ್ಪ ತಗೊಂತೈತಿ, ತಂದಿಡ್ತೈತಿ. ಆ ತುಪ್ಪ ನಾವು ತಗೊಂತೀವಿ. ಇದು ಒಂದು ನೈಸರ್ಗಿಕ ತುಪ್ಪ. ಅಂದ್ರೆ ನಮಗೆ ಅಂಗಡಿಯಿಂದ ಖರೀದಿ ಮಾಡಬೇಕು, ಕಲಬೆರಕೆ ಜೇನುತುಪ್ಪದ ಯಾವುದು ಸಮಸ್ಯೆ ಬರೋದಿಲ್ಲ. ಇದೇನು ಜೇನುತುಪ್ಪ ಒಂದು ರಾಮಬಾಣ ನಮ್ಮ ಆರೋಗ್ಯಕ್ಕಂತ ಏನು ಹೇಳಿದ್ವಿ, ಇದು ಒಂದು ಉತ್ತಮ. ಇನ್ನೊಂದು ಏನಂದ್ರೆ ಇದು ಒಂದು ಹವ್ಯಾಸ. ಈಗ ಎಷ್ಟೋ ಜನ ರೈತರಿಗೆ ಅದರಿಂದನೇ ಖುಷಿ ಸಿಗ್ತೈತಿ. ಈ ಜೇನುತುಪ್ಪ ನೋಡಿ, ಜೇನುತುಪ್ಪ ಜೇನುಗಳು ಕೆಲಸ ಮಾಡೋದು ನೋಡಿ ಒಂದು ಹವ್ಯಾಸ. ಒಂದು ರೈತನಿಗೆ ಇದು ಒಂದು ಮಿತ್ರ ಅಂತಾರ. ಏನೋ ನಾವು ನಮ್ಮ ತೋಟದಾಗ ಹೋದ್ರೆ
0: ಸುಂದರವಾಗಿದೆ,
1: ನಮ್ಮ ತೋಟದಾಗ ಹೋದ್ರೆ ಅದು ಒಂದು ನೋಡಕ್ ಒಂದು ಚಂದ.
0: ಹೌದು,
1: ಅದು ನಾವು ಜೇನುಗೂಡತ್ರ ನಿಂತ ಅದ ಕೆಲಸ ಮಾಡ ನಾವು ನೋಡ್ತಾ ನಿಂತ್ರೆ ನಾವು ಒಂದ್ ಅವರ್ ನಿಂತರು ಕೂಡ ಬೇಜಾರಾಗಲ್ಲ.
0: ಹೌದಲ್ಲ,
1: ಅಲ್ಲಿ ಏನಾಗ್ತೈತಿ ಸರ್, ಈಗ ಒಂದು ನಾ ಜೇನ್ ಬಾಕ್ಸ್ ಇಟ್ಟಿನಿ ಅಂದ್ರೆ ಜೇನ್ ಬಾಕ್ಸ್ ಮುಂದೆ ನಿಂತು ಬರೀ ನಾನು ನೋಡ್ತಾ ಇದ್ರೆ ಎಷ್ಟು ಕಲಿಬಹುದಂದ್ರೆ, ಒಂದು ಜೇನುಗೂಡಲ್ಲಿ ಈಗ ಹೀಟ್ ಆಗ್ತಿರ್ತೈತಿ, ಒಳಗೆ ಮರಿ ಇರ್ತೈತಿ, ಹುಳುಗಳು ಇರ್ತವೆ, ಉಸಿರಾಡ್ತಿರ್ತವೆ, ಒಳಗೆ ಕಾವಾಯ್ತು, ಬಿಸಿ ಆಯ್ತು ಅಂದ್ರೆ ಕೆಲವಷ್ಟು ಹುಳುಗಳು ತನ್ನಿಂದ ತಾನೇ ಹೊರಗೆ ಬರ್ತೈತಿ. ಹೊರಗೆ ಬಂದು ಆ ಎಂಟ್ರೆನ್ಸ್ ಗೇಟ್ ಏನು ಬಾಕ್ಸ್ ಹತ್ರ ಇರ್ತೈತಿ, ಗಾಳಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಂದ್ರೆ ಒಳಗಡೆ ಫ್ರೆಶ್ ಗಾಳಿ ಕಳಿಸ್ತಾವ, ಅದ್ರ ಮರಿಗಳಿಗೆ ಏನು ಆಗಬಾರ್ದು ಅಂತ.
0: ನೋಡ್ರಿ,
1: ಉತ್ತಮವಾದ ಗಾಳಿನ ಒಳಗ್
0: ಕಳಿಸ್ತಾವ್ರು.
1: ಈ ಕೆಲಸ ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕನ್ನೋದು ಅವ್ಕರದೊಂದು ಉದ್ದೇಶ. ಜೊತೆಗೆ ಈಗ ಏನೋ
0: ಜೀವನ ಜೇನುಳ ನೋಡಿ ಕಲಿಬೇಕು, ನಾವು
1: ಜೇನು ನೋಡಿ ಕಲಿಬೇಕು ಸರ್. ಜೊತೆಗೆ ಈಗ ಒಳಗಡೆ ಯಾವ್ದೋ ಒಂದ್ ಎರಡ್ ಮೂರು ಜೇನ್ ಮರಿಗಳು ತೀರ್ಕಂತು ಅಥವಾ ಸತ್ತು, ಇಮಿಡಿಯೇಟ್ ಆಗಿ ಕೆಲವು ಕೆಲಸಗಾರ ನೊಣಗಳು ಅದನ್ನ ತೆಗೆದು ಇಮಿಡಿಯೇಟ್ ಆಗಿ ಗೂಡಿಂದ ತಗೊಂಬಂದು ದೂರದಲ್ಲಿ ಎಸಿತಾ ಇರ್ತಾವ. ನಾವು ಅದನ್ನ ನೋಡ್ಬೋದು. ಅಂದ್ರೆ ಸ್ವಚ್ಛತೆ
0: ನೋಡ್ರಿ,
1: ಗೂಡಿನಲ್ಲಿ ನಾವು ಸ್ವಚ್ಛತೆ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದು ಒಂದು
0: ಅಂದ್ರೆ ಒಂದು ಸಂಘ ಜೀವನದೊಳಗ ಯಾವ ರೀತಿ ಒಬ್ರಿಗೊಬ್ರು ಸಹಕಾರ ಆಗ್ತದೆ.
1: ಹಾ ಸರ್, ಜೊತೆಗೆ ನಾವು ಅಲ್ಲೇ ನಿಂತು ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಕೆಲಸಗಾರ ನೊಣಗಳು ಊಟ ಅದ್ರ ಕಾಲಲ್ಲಿ ತರ್ತಾ ಇರ್ತಾವ. ಪರಾಗ ರೇಣುಗಳನ್ನ ಬೌಲ್ಟರ ಮಾಡಿ ಬರೋದು ಹೋಗೋದು ಬರೋದು ಹೋಗೋದು. ಕೆಲವು ಜೇನು ನೊಣಗಳು ಖಾಲಿ ಹೋಗ್ತಿರ್ತಾವು ಅಂದ್ರೆ ಅವು ಹೊಟ್ಟೆ ಒಳಗೆ ಜೇನುತುಪ್ಪ ತರ್ತಾ ಇರ್ತಾವ. ಇನ್ನೊಂದಿಷ್ಟು ಕೆಲವು ಕಾಲಲ್ಲಿ ಪರಾಗ ರೇಣುಗಳು ತಗೊಂಡ್ ಬಂದು ಅಲ್ಲಿ ಸ್ಟಾಕ್ ಮಾಡ್ತಾವ ಸರ್. ನಾವ್ ಹೆಂಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಮಾಡ್ತಾ ಇರ್ತೀವಿ, ಅದೇ ರೀತಿ ಇವು ಕೂಡ ಆ ಜೇನುತುಪ್ಪನ ಒಂದ್ ಕಡೆ ಶೇಖರಣೆ ಮಾಡ್ತಾವು, ಈ ಪರಾಗ ರೇಣುಗಳನ್ನ ಒಂದ್ ಕಡೆ ಶೇಖರಣೆ ಮಾಡ್ತಾವ. ಸಡನ್ ಆಗಿ ಮಳೆಗಾಲ ಬಂದ್ಬಿಡ್ತು, ಅತಿ ಚಳಿಗಾಲ ಬಂತು, ಅತಿ ಬೇಸಿಗೆ ಬಂತು, ಆ ಟೈಮಲ್ಲಿ ಸ್ಟಾಕ್ ಮಾಡಿದ್ದು ಊಟಗಳನ್ನ ತಗೊಂಡು ಮತ್ತೆ ಮರಿಗಳಿಗೆ ತಿನ್ನಿಸ್ತಾ ಇರ್ತಾವ. ಇದು ಒಂದು ನಾವು ನೋಡಿ ಕಲಿಯೋದು,
0: ನಾವು ನಿಸರ್ಗದ ನೋಡಿ ಕಲಿಯುವಂತ
1: ನಿಸರ್ಗ.
0: ಹವ್ಯಾಸ
1: ರೈತ ಬಾಂಧವರು ಇದನ್ನ ರೂಢಿ ಮಾಡ್ತಾವ
0: ಮಾಡ್ಬೇಕು ಅಂತ ಅನಿಸ್ತದ.
1: ನಮ್ಮ ತೋಟದಲ್ಲಿ ಹೋದ್ವಿ ಅಂದ್ರೆ ಅದೊಂದೇನೋ
0: ಅಂದ್ರೆ ಮನಸ್ಸಿಗೆ ಬೇಕಷ್ಟು ಬೇಜಾರಾದಾಗ ಈ ತರ ಸಂಘ ಜೀವನ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವ್ ಹೆಂಗ್ ವೈಜ್ಞಾನಿಕವಾಗಿ ಅವು ಹುಳಗಳ ಜೀವನ ಮಾಡ್ತಾ ಇವ್ ನಾವು ನೋಡಿ ನಮ್ಮ ಜೀವನದಲ್ಲಿ
1: ಬದಲಾವಣೆ ಮಾಡ್ಕೋಬಹುದು.
0: ಡಾಕ್ಟರ್ ಸುಭಾಷ ಕಂದಕುರ್ ಅವರೇ, ಈ ಜೇನು ಸಾಕಾಣಿಕೆಗೆ ಬೇಕಾದಂತ ಯೋಗ್ಯವಾದ ಸ್ಥಳ, ಯಾಕಂದ್ರೆ ಎಲ್ಲವನ್ನೇ ಮಾಡಕ್ ಆಗುದಿಲ್ಲ, ಒಂದಿಷ್ಟು ನಾವು ಸ್ಥಳಗಳನ್ನ ನೋಡ್ಬೇಕು.

0: ಆಗುತ್ತೆ,
1: ಹೌದು ಸರ್.
0: ಮತ್ತು ಅದು ಹೆಂಗೆ ಅನುಕೂಲ ಆಗ್ತದೆ ಅದನ್ನೆಲ್ಲ ವಿಚಾರ ಮಾಡಬೇಕಾಗ್ತದೆ. ಅದನ್ನು ವಿವರವಾಗಿ ಹೇಳ್ಬೋದಾ, ಯಾವುದು ಯೋಗ್ಯವಾದ ಸ್ಥಳ?
1: ಸರ್, ಈಗ ಭಾಳ ಸಿಂಪಲ್ಲಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡೋಣ. ಇಲ್ಲೇನಾಗ್ತೈತಿ, ಭಾಳಷ್ಟು ರೈತ ಬಾಂಧವರು ಏನು ಮಾಡ್ತಾರೆ, ಒಂದು ಎರಡು ದಿನ ಟ್ರೈನಿಂಗ್ ತೊಗೊಂತಾರ, ಇಲ್ಲ ಬೇರೆ ರೈತರಿಂದ ಏ ನಾನು ಜೇನು ಸಾಕಾಣಿಕೆ ಮಾಡಿದ್ದೆ, ಇಷ್ಟು ಜೇನುತುಪ್ಪ ತೆಗೆದಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದು ಕೇಳೋದ್ರಿಂದ ಪ್ರಚೋದಿತನೆಗೊಂಡು ನಾನು ಹಂಗೆ ಬಾಕ್ಸ್ ತಂದಿಟ್ಬಿಡ್ಬಾರ್ದು ಸರ್. ಇಲ್ಲೇನಾಗ್ತೈತಿ, ನಾವು ಬಾಕ್ಸ್ ತಂದಿಟ್ರೆ ಅಥವಾ ಜೇನುಗೂಡು ತಂದಿಟ್ರೆ ಆ ಸ್ಥಳ ಯೋಗ್ಯನ ಅನ್ನೋದು ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಕೋಬೇಕು. ಈ ಪರಿಶೀಲನೆ ಮಾಡೋಕ್ಕೆ ಏನೇನು ನೋಡಬೇಕು ಅಂದ್ರೆ, ಒಂದು, ನಾವು ಇರ್ತಕ್ಕಂಥ ಜಾಗದಲ್ಲಿ ಅತಿ ಹೆಚ್ಚು ಔಷಧಿ ಸಿಂಪರಣೆ ಮಾಡ್ತಾ ಇರಬಾರ್ದು. ಈ ನಮ್ಮ ಬೆಳೆಗಳು ಇರ್ತಾವೆ, ಆ ಬೆಳೆಗಳಲ್ಲಿ ನಾವು ರೆಗ್ಯುಲರಾಗಿ ಸ್ಪ್ರೇ ಮಾಡ್ತಾ ಇದ್ದೀವಿ ಕೆಮಿಕಲ್ಸ್ ಕೀಟಗಳನ್ನು ನಿಯಂತ್ರಣ ಮಾಡೋಕ್ಕಂದ್ರೆ, ಇದು ಏನು ಮಾಡ್ತೈತಿ, ನಮ್ಮ ಜೇನು ನೊಣಕ್ಕೆ ಹಾನಿ ತರ್ತೈತಿ. ಜೊತೆಗೆ ನಾವೆಲ್ಲಿ ಜೇನು ಕೃಷಿ ಮಾಡಬೇಕಂತ ಇದ್ದೀವಿ ಆ ಭಾಗದಲ್ಲಿ ವರ್ಷ ಪೂರ್ತಿ ಉತ್ತಮ ಹೂವಿನ ಲಭ್ಯತೆ ಇರಬೇಕು. ಈ ಹೂವಿನ ಲಭ್ಯತೆ ಇದ್ರೆ ಏನಾಗ್ತೈತಿ, ಆ ಜೇನು ನೊಣಕ್ಕೆ ವರ್ಷ ಪೂರ್ತಿ ಆಹಾರ ದೊರೆಯುತ್ತೆ. ಆಹಾರ ದೊರೀಬೇಕಂದ್ರೆ ಹೂವಿನ ಲಭ್ಯತೆ ಬೇಕು. ಅದು ನಮ್ಮ ಬೆಳೆಗಳಾಗಿರ್ಬೋದು ಅಥವಾ ಈ ಕಾಡು ಗಿಡಗಳಾಗಿರ್ಬೋದು, ಯಾವುದೇ ಗಿಡಮರಗಳಾಗಿರ್ಬೋದು, ಒಟ್ಟಿನಲ್ಲಿ ವರ್ಷ ಪೂರ್ತಿ ಕನಿಷ್ಠ ಒಂದು 7 ರಿಂದ 8 ತಿಂಗಳು ಹೂವಿನ ಲಭ್ಯತೆ ಬಹಳ ಪ್ರಮುಖ ವಹಿಸ್ತೈತಿ. ಜೊತೆಗೆ ಈ ಹೂವಿನಲ್ಲಿ ನಮಗೆ ಮಕರಂದ ಸಿಗಂಥ ಹೂಗಳು ಇರಬೇಕು, ಜೊತೆಗೆ ಪರಾಗರೇಣುಗಳು ಸಿಗಂಥ ಹೂವು ಇರಬೇಕು. ಯಾಕಂದರೆ ಎರಡು ಇದ್ದರೆ ಮಾತ್ರ ಅದರ ಊಟ ಪರಿಪೂರ್ಣ ಆಗ್ತೈತಿ. ಜೊತೆಗೆ ಇವೆರಡರ ಜೊತೆಗೆ ಆ ಸುತ್ತಲಿನ ಪರಿಸರದಲ್ಲಿ ಉತ್ತಮ ನೀರಿನ ಲಭ್ಯತೆ ಇರಬೇಕು. ಪರಿಸರ ಜಾಸ್ತಿ ಕಲುಷಿತ ಆಗಿರಬಾರ್ದು, ಅಲ್ಲಿ ಸುತ್ತಮುತ್ತಲ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಕೆರೆ ಇರ್ಬೋದು, ನದಿ ಇರ್ಬೋದು, ಅಥವಾ ನಮ್ಮ ಬೋರ್ವೆಲ್ ಇರ್ತಾವ ತೋಟಗಳಲ್ಲಿ ಅದರ ಹೊಂಡಗಳ ನೀರಿಂದಿರ್ಬೋದು, ಕಲುಷಿತ ನೀರಿರಬಾರ್ದು. ಉತ್ತಮ ನೀರಿದ್ರೆ ಏನಾಗ್ತೈತಿ, ಯಾಕಂದರೆ ಈ ಜೇನುನೊಣಗಳು ಯಾವಾಗ ಯಾವಾಗ ತಮ್ಮ ಗೂಡಲ್ಲಿ ಸ್ವಲ್ಪ ಹೀಟ್ ಅನಿಸ್ತೈತಿ, ಕಾವು ಬರ್ತೈತಿ, ಆವಾಗ ಕೆಲವು ಜೇನುನೊಣಗಳು ನೀರಿನ ಅಂಶ ತೊಗೊಂಡೋಗಿ ಅಲ್ಲೇ ಗೂಡಲ್ಲಿ ಸಿಂಪರಣೆ ಮಾಡ್ತಿರ್ತಾವೆ. ಅಂದರೆ ತಂಪು ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆಮೇಲೆ ಅವಕ್ಕೂ ಕುಡಿಯೋಕ್ಕೂ ಕೂಡ ಯೋಗ್ಯವಾದ ನೀರು ಬೇಕು. ಇದು ಒಂದು ನೆಕ್ಸ್ಟ್ ಪಾಯಿಂಟ್. ಅದರ ಜೊತೆಗೆ ನಾವು ಜೇನುನೊಣಗಳ ಬಾಕ್ಸ್ ಎಲ್ಲಿಡ್ಬೇಕಂತ ಇದ್ದೀವಿ, ಅಲ್ಲೇ ತಂಪಾದ ನೆರಳನೇ ಪ್ರದೇಶ ಇರಬೇಕು. ಆ ನೆರಳು ಜೊತೆಗೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳ್ತಿರ್ಬೇಕು, ಮಧ್ಯಾಹ್ನ ಜಾಸ್ತಿ ಬಿಸಿಲಿನ ಟೈಮ್ದಲ್ಲಿ ನೆರಳಿನ ವಾತಾವರಣ ಇರಬೇಕು. ಈ ತರ ಇರೋದ್ರಿಂದ ಆ ಹುಳಗಳು ದಿನಪೂರ್ತಿ ಆಕ್ಟಿವ್ ಆಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತವೆ. ಇವೆಲ್ಲದರ ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತಾ ಇರ್ತೀವಿ ಅದರ ಸುತ್ತಮುತ್ತಲ ಔಷಧಿ ಸಿಂಪರಣೆ ಸ್ವಲ್ಪ ನಿಲ್ಲಿಸಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಬಿಟ್ಟಿರಬೇಕು. ಯಾಕಂದ್ರೆ ಯಾವಾಗಲೂ ಔಷಧಿ ಮುಕ್ತ ಆಹಾರ ಸಿಗ್ತಾ ಇರಬೇಕು. ಸ್ವಲ್ಪ ಆ ಭಾಗದಲ್ಲಿ ತೆಂಗಿನ ಮರ ಇರ್ಬೋದು ಅಥವಾ ಯಾವ ದೊಡ್ಡ ದೊಡ್ಡ ಗಿಡಗಳಿದ್ರೆ ಸಾಕು, ಅದಕ್ಕೆ ನಡಿತೈತಿ, ಆ ಗಿಡಗಳಿಗೆ ಹೋಗಿ ಆಹಾರ ಕಲೆಕ್ಟ್ ಮಾಡ್ತಾವೆ. ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತೀವಿ ಆ ಬಾಕ್ಸ್ ಇಡೋ ಜಾಗದಲ್ಲಿ ಮಂಗಗಳ ಕಾಟ, ಯಾವುದೋ ದನಗಳ ಕಾಟ ಅಥವಾ ಪ್ರಾಣಿಗಳ ಕಾಟ ಅಥವಾ ಯಾವುದೋ ಈ ದಾರಿ ಹೋಗ್ರ ಮನುಷ್ಯರ ಕಾಟ ಇರಬಾರ್ದು ಸರ್. ಯಾಕಂದ್ರೆ ಅದು ಇಷ್ಟಿಷ್ಟಕ್ಕೆ ಬಾಕ್ಸ್ ಯಾರು ತೆಗೆಯೋದು ಅಥವಾ ಆ ಮಂಗಗಳು ಬಂದು ಅದರ ಮೇಲೆ ಹಾರಾಡೋದು ಅಥವಾ ದನಗಳು ಹೋಗಿ ಅದಕ್ಕೆ ತಿಕ್ಕೋದು, ಈ ಥರ ಮಾಡೋದ್ರಿಂದ ಅವು ಸ್ವಲ್ಪ ಡಿಸ್ಟರ್ಬ್ ಆದರೆ ಆಮೇಲೆ ಎಲ್ಲರ ಮಕ್ಕಳು ಆಡ್ತಕ್ಕಂಥ ಜಾಗಗಳು, ಸಾಲಿ ನಿಯರ್ ಎಲ್ಲೇ ಸ್ಕೂಲ್ಗಳು ಶಾಲೆಗಳಿರ್ತವೆ ಅಂಥ ಜಾಗಗಳು ಸ್ವಲ್ಪ ಈ ಥರ ಜಾಗಗಳನ್ನು ನಾವು ಬಿಡಬೇಕು. ಅಂದರೆ ಏನಾಗ್ತೈತಿ, ಆ ಜೇನುಗಳಿಗೆ ಅವ್ರದ್ದೇ ಆಗ್ತಕ್ಕಂಥ ಒಂದು ಟೈಮ್ ಬೇಕು, ಜಾಗ ಬೇಕು. ಅಂದರೆ ಡಿಸ್ಟರ್ಬ್ ಮಾಡಬಾರ್ದು, ನಾವು ಅವಕ್ಕೆ ಅನವಶ್ಯಕವಾಗಿ ಕಾಟ ಕೊಡಬಾರ್ದು, ಯಾವುದೇ ಪ್ರಾಣಿ ಇರ್ಬೋದು ನಾವಿರ್ಬೋದು. ಜೊತೆಗೆ ಸಂಜೆ ಸಮಯದಲ್ಲಿ, ಈಗ ನಾನು ಭಾಳ ಜನ ಸಿಟಿಯಲ್ಲಿ ನಾನು ಜೇನು ಕೃಷಿ ಮಾಡ್ಬೋದಾ ಅಥವಾ ನಮ್ಮ ಮನೆಯಲ್ಲಿ ಮಾಡ್ಬೋದಾ ಅಂತಾರೆ, ಮಾಡ್ಬೋದು. ನಮ್ಮ ಸಿಟಿ ಒಳಗೆ ಸುತ್ತಮುತ್ತಲ ಉತ್ತಮವಾದ ಗಿಡಗಳು ಎಲ್ಲ ಇತ್ತಂದ್ರೆ ಮಾಡ್ಬೋದು. ಆದರೆ ನಾವೆಲ್ಲಿ ಆ ಜೇನು ಪೆಟ್ಟಿಗೆ ಇಡ್ತೀವಿ, ಆ ಪೆಟ್ಟಿಗೆ ಇಟ್ಟಾಗ ಸಾಯಂಕಾಲ ವೇಳೆಯಲ್ಲಿ 5:30-6 ಗಂಟೆಯಿಂದ ಕತ್ಲಾಗೋವರೆಗೂ ಸ್ವಲ್ಪ ಲೈಟಿನ ವ್ಯವಸ್ಥೆ ಇರಬಾರ್ದಲ್ಲೇ. ಆ ಲೈಟ್ ಇತ್ತು ಅಂದ್ರೆ ಜೇನು ನೊಣಗಳು ವಾಪಸ್ ತಮ್ಮ ಗೂಡು ಒಳಗೆ ಹೋಗ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಾವೆ, ಆ ಲೈಟಿಗೆ ಬರೋಕೆ ಸ್ಟಾರ್ಟ್ ಆಗ್ತಾವೆ, ಅಥವಾ ಪಕ್ಕದವ್ರ ಮನೆ ಲೈಟ್ ಹಾಕಿದ್ರೆ ಅಲ್ಲಿ ಹೋಗೋಕೆ ಆರಂಭ ಮಾಡ್ತಾವೆ. ಇದರಿಂದ ಸ್ವಲ್ಪ ವಿಚಲಿತಗೊಂಡು ಜೇನು ಕೃಷಿ ಸ್ವಲ್ಪ ಸರಿಯಾಗಿ ಕಂಡು ಬರಲ್ಲ. ಅದಕ್ಕೋಸ್ಕರ ಈ ಎಲ್ಲ ಮೇಲಿನ ನಾ ಏನು ಪಾಯಿಂಟ್ಗಳನ್ನು ಹೇಳಿದೆ ಇವನ್ನ ಅನುಸರಿಸ್ಕೊಂಡು ಹೋದ್ರೆ ಖಂಡಿತವಾಗಿ ನಾವು ಯೋಗ್ಯವಾದ ಜೇನು ಕೃಷಿ ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ ಸರ್.
0: ಈಗ ನಮಗೆ ಎಲ್ಲ ಕಾಲದೊಳಗೂ ಕೂಡ ಈಗ ಈ ಜೇನು ಕೃಷಿ ಮಾಡ್ಬೋದು.
1: ಹೌದು ಸರ್, ಹೌದು.
0: ಈಗ ಬಹುಶಃ ನಾವು ಹೇಳ್ತಾ ಇದ್ದೇವೆ, ಆಗಲೇ ಚರ್ಚೆ ಮಾಡಿದ್ದೇವೆ ನಾವು.
1: ಹೌದು ಸರ್.
0: ಯಾವ ಬೆಳೆಗಳಲ್ಲಿ ಹೆಚ್ಚು ಮಹತ್ವ ಈ ಒಂದು ಜೇನು ಕೃಷಿ ಮಾಡೋದು?
1: ನಮ್ಮ ಭಾಗಕ್ಕೆ ಬಂದ್ರೆ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಈ ಪೇರು ಗಿಡ ಇರ್ಬೋದು, ದಾಳಿಂಬೆ ಗಿಡ ಗಿಡ ಇರ್ಬೋದು, ಪಪ್ಪಾಯ ಗಿಡ ಇರ್ಬೋದು, ಆಮೇಲೆ ಮಾವಿನ ತೋಟ ಇರ್ಬೋದು, ಇವಕ್ರ ಜೊತೆಗೆ ನಮ್ದು ಹೊಲಗಳಲ್ಲಿ ಬೆಳೆ ಏನು ಸೂರ್ಯಕಾಂತಿ ಜೊತೆಗೆ ಬದನೆಕಾಯಿ ಇಂಥವೇನು ತೋಟಗಾರಿಕೆ ಬೆಳೆ ಫೀಲ್ಡ್ ಕ್ರಾಪ್ಸ್ ಎರಡೂ ಇಲ್ಲಿ. ಆಮೇಲೆ ಗಜ್ಜರಿ, ಕ್ಯಾರೆಟು,

0: ಇಂಥಲ್ಲೆಲ್ಲ ಈ ಜೇನುನೊಣಗಳ ಅವಶ್ಯಕತೆ ಇರ್ತೈತಿ. ಈ ಬೆಳೆಗಳಲ್ಲಿ ಭಾಳ ಮತ್ತು ಸಾಸಿವೆ ಇಲ್ಲೆಲ್ಲ ಬೇಕಾಗುತ್ತೆ ಸರ್ ನಮಗೆ. ಇಲ್ಲಿ ಪರಾಗಸ್ಪರ್ಶ ಇಲ್ಲಾಂದ್ರೆ ಈ ಸೂರ್ಯಕಾಂತಿ ಸಾಸಿವೆಯಲ್ಲಿ ಕಾಳೆ ಕಟ್ಟದಿಲ್ಲ, ಹಂಗಾಗಿ ಪರಾಗಸ್ಪರ್ಶ ಬಹಳ ಮುಖ್ಯ ಸರ್ ಇಲ್ಲಿ.
1: ಓಕೆ, ಈಗ ನೋಡ್ರಿ, ಈಗ ಕೆಲವೊಂದು ಬೇಸಿಗೆ ಸಮಯ ಅಂದ್ರೆ ಯಾವಾಗಲೂ ಕೂಡ ಯಾವುದೇ ಕೃಷಿ ಕಷ್ಟನೇ, ಅದ್ರೊಂದು ನೀರಿನ ಒಂದು ಕೊರತೆ ಇರ್ತದೆ, ಆಮೇಲೆ ಪರಾಗಸ್ಪರ್ಶ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತದೆ. ಬೇಸಿಗೆ ಸಮಯದೊಳಗ ಈ ಒಂದು ಜೇನುಗೂಡುಗಳ ಕ್ಷಮತೆಯನ್ನು ನಾವು ಹೆಚ್ಚು ಮಾಡಬೇಕು ಅಂದ್ರೆ ನಾವು ಏನೇನು ಅದಕ್ಕೆ ಸಹಕಾರಿ ಅಂಶಗಳನ್ನ ನಾವು ಅನುಸರಿಸಬೇಕು ಹೇಳ್ಬೋದು ಡಾಕ್ಟರ್ ಸುಭಾಸ್?
0: ಸರ್, ಇದು ಬಹಳ ಮಹತ್ವ ಸರ್. ಏನಾಗ್ತೈತಿ, ಈಗ ಒಂದು ವರ್ಷದಲ್ಲಿ ರೈತ ಒಂದು ಯಾವುದೋ ಜೇನು ಪಟ್ಟಿಗೆ ತರ್ತಾನ, ಈ ಸೀಸನ್ ನಲ್ಲಿ ಇಟ್ಟಿರ್ತಾನ, ಚೆನ್ನಾಗಿ ಬಂದ್ಬಿಡ್ತೈತಿ, ಒಳ್ಳೆ ತುಪ್ಪ ತೆಗಿತಾನ, ಆಮೇಲೆ ಬೇಸಿಗೆ ಸಡನ್ ಆಗಿ ಬೇಸಿಗೆ ಬರ್ತಾ ಮಳೆಗಾಲ ಬರ್ತಾ ಸ್ವಲ್ಪ ಅಲ್ಲಿ ತುಪ್ಪ ಕಡಿಮೆ ಆಗ್ತೈತಿ. ಯಾಕಂದ್ರೆ ಸರ್, ಬೇಸಿಗೆ ಈಗೇನ್ ಈ ಹೂವಿನ ಲಭ್ಯತೆ ಯಾವಾಗ ಕಡಿಮೆ ಆಗ್ತೈತಿ, ಆ ಟೈಮಲ್ಲಿ ಜೇನು ಹುಳುಗಳಿಗೆ ಮಕರಂದ ಸಿಗಲ್ಲ. ಮಕರಂದ ಸಿಕ್ಕಿಲ್ಲ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಆ ಜೇನುಗಳು ಏನು ಮಾಡ್ತಾವೆ, ಒಳಗೆ ಮರಿ ಸಂಖ್ಯೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತವೆ. ಯಾಕಂದ್ರೆ ಅವಕ್ಕೆ ಊಟದ ಲಭ್ಯತೆ ಕಡಿಮೆ ಆತಂದ್ರೆ ಜೇನುಗಳ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಈ ಥರ ಹುಳುಗಳ ಸಂಖ್ಯೆ ಕಡಿಮೆ ಆತಂದ್ರೆ ಅವಾಗ ಯಾವುದೋ ಇವಕ್ಕೂ ಕೆಲವೊಂದು ಕೀಟರೋಗಗಳು ಬಾಧೆಗಳು ಬರ್ತೈತೆ ಸರ್ ಜೇನು ಹುಳಕ್ಕೂ, ಆ ಕೀಟರೋಗಗಳ ಬಾಧೆ ಹೆಚ್ಚಾಗಕ್ಕೆ ಆರಂಭ ಆಗ್ತೈತಿ. ಅದಕ್ಕೋಸ್ಕರ ಈ ಥರ ಕಂಡೀಷನ್ ಯಾವಾಗ ಬರುತ್ತೆ, ನಾವು ಸ್ವಲ್ಪ ಅವಕ್ಕೆ ತುಪ್ಪ ಇಲ್ಲ ಅನ್ನಿಸ್ತಂದ್ರೆ, ಯಾವಾಗಲೂ ನಾವು ತುಪ್ಪ ತೆಗಿಬೇಕಾದಾಗ ಒಂದು 20% 25% ತುಪ್ಪ ಅವಕ್ಕೆ ಬಿಡಬೇಕು. ಅದು ಯಾಕಂದ್ರೆ ಒಂದು ಸ್ವಲ್ಪ ರಿಸರ್ವ್ ಫುಡ್ ಅನ್ನಂಗೆ ಅವಕ್ಕೂ ಬೇಕು. ಅದು ಮಿಕ್ಕಿನೂ ಇನ್ನೂ ಸ್ವಲ್ಪ ಅವಕ್ಕೆ ಊಟದ ಲಭ್ಯತೆ ಇದ್ದಾಗ ಸ್ವಲ್ಪ ನಾವು ಸಕ್ಕರೆ ಪಾಕ ಮಾಡಿ, ಆಮೇಲೆ ಅಥವಾ ಇವು ಏನು ನಮ್ಗೆ ಕಾಕಂಬಿ ಅಂತೇನು ಇದು ಸಿಗ್ತೈತಲ್ಲ ಗಾಣದೊಳಗೆ, ಆ ಥರ ಉತ್ತಮವಾದ ಆಹಾರನ ಒಂದು ಬಟ್ಟಲದಲ್ಲಿ ಮಂದಗ ಮಾಡಿ ಕಲಿಸಿ ಅದರಲ್ಲಿ ಒಂದೆರಡು ಒಳ್ಳೆ ಕಡ್ಡಿಗಳು, ಅಂದ್ರೆ ಕಡ್ಡಿ ಇಡೋದ್ರಿಂದ ಅದ್ರ ಮ್ಯಾಗ ಕುಂತ ಅದನ್ನ ಕುಡಿತಾವ ಸರ್. ಯಾವಾಗ ಊಟ ಅವಕ್ಕೆ ಲಭ್ಯತೆ ಹೊರಗಡೆ ಸಿಗಲ್ಲ ಅನ್ಸುತ್ತ ಆ ಟೈಮಲ್ಲಿ ನಾವು ಈ ತರ ಕೊಡೋದ್ರಿಂದ ಅದು ಮರಿಗಳ ಸಂತತಿನ ಉಳಿಸ್ತಾ ಹೋಗ್ತೈತಿ. ಉಳಿಸ್ತಾ ಹೋಗ್ತಂದ್ರೆ ಮತ್ತೆ ಒಳ್ಳೆ ಉತ್ತಮ ಸೀಸನ್ ಯಾವಾಗ ಸಿಗುತ್ತಾ, ಯಾವಾಗಲೂ ಹೂವಿನ ಲಭ್ಯತೆ ಬರುತ್ತೆ, ಅವಾಗ ಮತ್ತೆ ಆಕ್ಟಿವೇಟ್ ಆಗ್ತಾವ. ಅದಕ್ಕೆ ಈ ಟೈಮಲ್ಲಿ ಒಂದು ಊಟ ಕೊಡ್ಬೇಕು ನಾವು ಇದಕ್ಕೆ. ಜೊತೆಗೆ ನೀರಿನ ಲಭ್ಯತೆನೂ ಇಲ್ಲ ಅಂತಂದ್ರೆ ಸ್ವಲ್ಪ ಫ್ರೆಶ್ ನೀರನ್ನ ಆ ಬಟ್ಟಲದಲ್ಲಿ ಹಾಕಿ ಅಲ್ಲೂ ಕೂಡ ಆ ಬಟ್ಟಲದೊಳಗೆ ನಾವು ಉತ್ತಮವಾದ ಕಡ್ಡಿಗಳನ್ನು, ಒಣ ಕಡ್ಡಿಗಳನ್ನು ಹಾಕ್ಬೇಕು ಅಥವಾ ತುಳಸಿ ಎಲೆಗಳನ್ನು ಹಾಕ್ಬೇಕು. ತುಳಸಿ ಕಡ್ಡಿಗಳನ್ನು ಅಂದ್ರೆ ಅದರ ಮೇಲೆ ಕುಂತು ಆ ನೀರನ್ನ ಅಥವಾ ಸಕ್ಕರೆ ಪಾಕನ ತಗೊಳಕ್ ಅವಕ್ಕೆ ಅನುಕೂಲ ಆಗುತ್ತೆ ಸರ್. ಜೊತೆಗೆ ಪ್ರತಿ 10-15 ದಿವಸಕ್ಕೊಮ್ಮೆ ಇಂಥ ಸಮಯದಲ್ಲಿ ನಾವು ಬಾಕ್ಸ್ನ ಸ್ವಲ್ಪ ತೆಗೆದು ಏನಾದರೂ ಕೆಳಗಡೆ ಹೊಲಸುಗಳು ಇದ್ರೆ ತೆಗೆ ಸ್ವಚ್ಛಗೊಳಿಸ್ಬೇಕು, ಅಥವಾ ಯಾವ್ದಾರ ಅಲ್ಲಿ ಅಥವಾ ಬೇರೆ ಈಗ ದೊಣ್ಣೆ ಕಾಟ ಅಂತ ಹೇಳ್ತೀವಿ, ಇಂಥ ಅಲ್ಲಿ ದೊಣ್ಣೆ ಕಾಟಗಳ ಕಾಟ ಇರ್ತೈತಿ, ಒಳಗಡೆ ಬಂದ್ರೆ ಜೇನುನೊಣಗಳನ್ನು ತಿಂದ್ಬಿಡ್ತಾವೆ. ಅದಕ್ಕೆ ಅಂಥ ಹುಳುಗಳಿಂದ ದೂರ ಇಡಕ್ಕ ನೋಡ್ತಾ ಇರಬೇಕು. ಜೊತೆಗೆ ಈ ಉತ್ತಮವಾದ ನೀರಿನ ಲಭ್ಯತೆ ನಾವು ಯಾವಾಗಲೂ ಕೊಡ್ತಾ ಇರಬೇಕು, ಅದು ಬಹಳ ಮಹತ್ವ ಬೇಸಿಗೆಯಲ್ಲಿ. ಜೊತೆಗೆ ಅಲ್ಲಿ ನಾವು ಎಲ್ಲಿ ಬಾಕ್ಸ್ ಇಟ್ಟಿರ್ತೀವಿ ಆ ಸುತ್ತಮುತ್ತಲ ಏರಿಯಾದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ನೀರು ನಿಂತು ಅಲ್ಲಿ ವಾಸನೆ ಬಂದು ಅಥವಾ ಯಾವುದೋ ಕೊಳತ ಬೆಳೆಗಳದ್ದು ಅಲ್ಲಿ ಒಗೆಯೋದು ಅದು ಆ ಥರ ಇತ್ತಂದ್ರೆ, ಆಮೇಲೆ ಯಾವುದೋ ಔಷಧಿ ಬಾಟ್ಲು ಅವನ್ನ ಬಾಕ್ಸ್ ನಿಯರಲ್ಲಿ ಇಡಲಾರ್ದ ಥರ ನಾವು ನೋಡ್ಕೊಂಡ್ವಿ ಅಂದ್ರೆ ಅವಾಗ ಉತ್ತಮವಾಗಿ ನಾವು ಈ ಸೀಸನ್ನಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಅಂದ್ರೆ ಮತ್ತೆ ಒಳ್ಳೆ ಅವಾಗ ಅದಕ್ಕೆ ಪರಾಗ ಜೇನು ತುಪ್ಪ ಸಿಗ್ತಾವೆ, ತನ್ನಿಂದ ತಾನೇ ಡೆವಲಪ್ ಆಗ್ತಾವ.
1: ಡಾಕ್ಟರ್ ಸುಭಾಸ್ ಕಂದ್ಕರ್ ಅವರೇ ಸರ್, ಬಹಳ ಆಸಕ್ತಿಕರವಾಗಿ ನಾವು ಚರ್ಚೆ ಮಾಡಿದ್ವಿ
0: ಸರ್.
1: ಈ ಜೇನು ಸಾಕಣೆ ಅದೆಯಲ್ಲ, ಅದು ಒಂದು ಹವ್ಯಾಸಿಗರಿಗಂತೂ ಬಹಳ ಆನಂದವನ್ನು ನೀಡುತ್ತದೆ, ಮತ್ತೆ ಜೇನು ಹುಳುಗಳ ಜೀವನ ಕ್ರಮನೇ ನೋಡ್ಲಿಕ್ಕೆ ಬಹಳ ಆಸಕ್ತಿ. ನಾವು ಕೂಡ ಅವ್ನ ನೋಡಿ ಜೀವನ ಕಲಿಬೇಕು. ವೈಜ್ಞಾನಿಕವಾಗಿ ಮಾಡ್ತಾವ ಪಾಪ, ಮಕ್ಕಳಿಗೆ ಬೆಳೆಸಲಿಕ್ಕೆ ಏನ್ ಮಾಡ್ಬೇಕು, ಎಲ್ಲ ವಾತಾವರಣಗಳು, ಗಾಳಿ ಬೀಸೋದಾಯ್ತು, ಆಮೇಲೆ ಆಹಾರವನ್ನು ತೆಗೆದುಕೊಂಡು ಬರೋದಾಯ್ತು, ಆಮೇಲೆ ಅಂದ್ರೆ ಒಟ್ಟಾರೆಯಾಗಿ ಒಂದು ಸ್ನೇಹಿ ವಾತಾವರಣದಲ್ಲಿ ಹುಟ್ಟಿಸುವಲ್ಲ, ಅದು ಬಹಳ ಸೋಜಿಗವಾದಂತು. ಅದಕ್ಕೆ ಈ ಕೀಟಕ್ಕೆ ಹೆಸರು ಅದಲ್ಲ, ಇದು ಒಂಥರ ವಿಸ್ಮಯಕಾರಿ ಕೀಟ. ವಿಸ್ಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ್ವಿ. ಮತ್ತೆ ಜೇನು ಕೃಷಿಯಿಂದ ಆಗುವಂತ ಲಾಭ ಏನಿದೆ ಅಲ್ಲ, ಅದು ಖಂಡಿತವಾಗಿ ಜೇನುತುಪ್ಪ ಯಾವಾಗಲೂ ಕೂಡ ನಿತ್ಯ ಹರಿದ್ವರ್ಣ, ಅದಕ್ಕೆ ಯಾವಾಗಲೂ ಮಾರುಕಟ್ಟೆದೇ ಇರ್ತದೆ. ಅದಕ್ಕೆ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಈ ಕಡೆ ಲಕ್ಷ್ಯ ವಹಿಸಲಿ, ಮತ್ತೆ ಪರಾಗಸ್ಪರ್ಶ ಪರಾಗರೇಣು ಸಿಗ್ಲಿಕ್ಕೆ ಅನುಕೂಲ ಆಗುವಂತ ವಾತಾವರಣ ನಿರ್ಮಿಸಲಿ. ಮುಖ್ಯವಾಗಿ ರಾಸಾಯನಿಕ ಕೃಷಿಯನ್ನು ಕಡಿಮೆ ಮಾಡಲಿ, ಸಾವಯವ ಕೃಷಿ ಜಾಸ್ತಿ ಮಾಡಲಿ, ಸಾಕಷ್ಟು ಎತ್ತುಗಳನ್ನು ಸಾಕಣೆ ಮಾಡಿ. ಅಂದ್ರೆ ಏನಾಗ್ತದೆ, ಒಂದು ಸ್ನೇಹಿ ವಾತಾವರಣ ಭೂಮಿಗೂ ಕೂಡ ಸ್ನೇಹಿ ವಾತಾವರಣ ಆಗ್ತದೆ, ಮಣ್ಣಿನ ಒಳಗಡೆ ಎರೆಹುಳು ಹೆಚ್ಚಾಗ್ತದೆ, ಮಣ್ಣಿನ ಹೊರಗಡೆ ನಿಸರ್ಗದೊಳಗೆ ಜೇನು ಹುಳು ಜಾಸ್ತಿ ಆಗ್ತದೆ. ಹೀಗಾಗಿ ನಿಮ್ಮ ಕೃಷಿ ಅತ್ಯಂತ ಲಾಭದಾಯಕ ಆಗ್ತದೆ ಅಂತ ಆಸೆ ಮಾಡ್ತಾ ಇಲ್ಲಿವರೆಗೆ ಬಂದು ಹೃತ್ಪೂರ್ವಕವಾಗಿ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ಡಾಕ್ಟರ್ ಸುಭಾಸ್ ಕಂದ್ಕರ್ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ನೀವು ನೀಡಿದಂತ ಮಾಹಿತಿ ಬಹಳ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾ ತಮಗೆ ಅಭಿನಂದನೆಗಳು, ಹೃತ್ಪೂರ್ವಕ ಧನ್ಯವಾದಗಳು.
0: ನಮಸ್ಕಾರ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ

ಇದುವರೆಗೂ ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಭಾಸ್ ಕಂದಕೂರ್ ಅವರೊಂದಿಗೆ ಜೇನು ಸಾಕಾಣಿಕೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ.

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್.
3: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ತಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
4: ಅಮ್ಮ, ನಾನು ಶಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ. ಅಮ್ಮ, ನಾನು ಶಾಲಿ ಹೋಗ್ಬೇಕಮ್ಮ.
5: ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ.
3: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ, ನೀ ಈಗ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನೀಗ ತಡಿಬೇಡ್ರಿ,

0: ಬಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.
1: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹಿಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
2: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
3: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ್ಯಾರ್ದು ಯಾಕ್ರೆ ಹೆಂಗ ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
4: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
5: ಕೇಳುಗರೆ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಸುಮಂಗಲ. ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್: 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ: ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1000 ಹುಡುಗಿಯರು ಮತ್ತು 1000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ

0: ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ ಶೇಕಡಾ 15ರಷ್ಟಿತ್ತು. ಈ ನೂತನ ವ್ಯವಸ್ಥೆಯಿಂದಾಗಿ ಅದು ಶೇಕಡಾ 3ರಿಂದ 4ಕ್ಕೆ ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000 ರಿಂದ 7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್

0: ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ದವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು, ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕಾರ್ಯಕ್ರಮ ಯುವವಾಣಿ
6: ಆಕಾಶವಾಣಿ. ವಿಶ್ವ ಮಾತೆಯರ ದಿನದ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ. ರಚಿಸಿ ಪ್ರಸ್ತುತಪಡಿಸುವವರು ಉಷಾ ಕುಲಕರ್ಣಿ.
7: ಧರಣಿ ಮೂಲನಿ ಜನನಿ ಧಮನಿ ಗೋಡಲಿ.
6: ಕೇಳಿ ಅಮ್ಮನೆಂದರೆ.

ತಾಯಿಯಾಗಿ ಒಳಗೂ ಹೊರಗೂ ಪ್ರತಿ ಹಂತದಲ್ಲೂ ಅವಳು ಜವಾಬ್ದಾರಿಗಳನ್ನ ಕೇವಲ ಅವಳೇ ನಿಭಾಯಿಸಬಲ್ಲಳು. ಆಕೆಯ ಹೊರತು ತಾಯಿಯ ಸ್ಥಾನ ಯಾರಿಗೂ ತುಂಬಲಾಗದು. ಅಂತಹ ಮಹಾನ್ ಶಕ್ತಿಯೇ ತಾಯಿ. ದೈವಿ ಸ್ವರೂಪ ತಾಯಂದರಿಗೆ ಗೌರವ ಭಕ್ತಿ ಅರ್ಪಿಸುವ ದಿನವೇ ವಿಶ್ವ ತಾಯಂದಿರ ದಿನ.

1914 ರಲ್ಲಿ ಯುಎಸ್ನಲ್ಲಿ ಅನ್ನಾ ಜಾರ್ವಿಸ್ ಎಂಬುವರು ತೀರಿ ಹೋದ ತಮ್ಮ ತಾಯಿಯ ಭಕ್ತಿ ಹಾಗೂ ಕಾಳಜಿಯನ್ನ ಅತ್ಯಂತ ಗೌರವಯುತವಾಗಿ ಆಚರಿಸಿದ್ದರಂತೆ. ಇದನ್ನು ನೋಡಿದ ಅಂದಿನ ಅಧ್ಯಕ್ಷ ಉಡ್ರೋ ವಿಲ್ಸನ್ ಅವರು ತಾಯಂದಿರ ದಿನ ಎಂದು ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರ ಅಧಿಕೃತಗೊಳಿಸಿದರು. ಕಾಲಾನಂತರದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದಂದು ವಿಶ್ವ ತಾಯಂದಿರ ದಿನ ಎಂದು ಆಚರಿಸಲು ಶುರುವಾಯಿತು. ಅಮ್ಮ ಎಂಬಾಕೆ ದೇವರು ಈ ಜಗಕ್ಕೆ ಕೊಟ್ಟ ಅತ್ಯಮೂಲ್ಯವಾದ ಕಾಣಿಕೆ. ಒಂದು ಜೀವವನ್ನು ತನ್ನೊಡಲಲ್ಲಿ ಹಂಬಲದಿಂದ ತುಂಬಿಸಿಕೊಂಡು ಜತನದಿಂದ ಕಾಪಿಟ್ಟು ಆ ಜೀವಕ್ಕಾಗಿ ತನ್ನ ಆಸೆಗಳನ್ನು ಬದಿಗೊತ್ತಿ ಅದಕ್ಕೆ ಪೂರಕವಾದಂತಹ ಆಹಾರ ಔಷಧಿಗಳನ್ನು ಸೇವಿಸುತ್ತಾ ಆ ಕಂದ ಹೊರ ಜಗತ್ತಿಗೆ ಬರುವುದನ್ನು ಆಸೆಯಿಂದ ಕಾತುರತೆಯಿಂದ ಕಾಯುತ್ತಾ ಕೂಡುವುದಿದೆಯಲ್ಲ, ಆ ಸಮಯದಲ್ಲಿ ಅವಳ ಲೋಕವೇ ಬೇರೆಯದ್ದು. ಬಯಕೆಗಳನ್ನೆಲ್ಲ ಕೇಳಿ ಈಡೇರಿಸಿಕೋ ತಾಯಿ, ನಾಳೆ ನಿನ್ನ ಕಂದನ ಕಿವಿ ಸೋರಿತು ಅನ್ನುವ ಎಚ್ಚರಿಕೆಯನ್ನ ಪಾಲಿಸುವಾಗ ಅವಳು ತನ್ನ ಅಹಂ, ಸ್ವಾಭಿಮಾನ, ನಾಚಿಕೆ ಎಲ್ಲವನ್ನೂ ಬಿಟ್ಟು ತನಗೆ ಬೇಕೆನಿಸಿದ್ದನ್ನ ಪಡೆಯುವಲ್ಲಿ ಮುಂದಾಗುತ್ತಾಳೆ.

ತನ್ನೊಡಲಿನಿಂದ ಆ ಜೀವ ಹೊರಬರುವಾಗ ಅಮ್ಮ ಅವ್ವ ಅನ್ನುವ ಆಕ್ರಂದನ ಮುಗಿಲು ಮುಟ್ಟುವಂತದ್ದು. ಅವಳು ಹೆರಿಗೆಯ ನೋವು ಅನುಭವಿಸುವಾಗ ಇಲ್ಲಿ ತಾಯಿ ಅನ್ನುವ ದೇವತೆಯ ಮೈದೌಡುವಿಕೆ ಅವಳಿಗೆ ಸಮಾಧಾನ ನೀಡುವ ದಿವ್ಯೌಷಧಿ. ಅಮ್ಮನಾಗುವಾಗ ಅಮ್ಮ ಅನ್ನುವ ಚೀರಾಟ ಅಮ್ಮ ಎನಿಸಿಕೊಂಡವಳಲ್ಲಿ ಸಂಕಟ ಮೂಡಿ ಅದೆಷ್ಟು ದೇವರಿಗೆ ಹರಕೆ ಹೊರುತ್ತಾಳೋ. ಆ ಸಮಯದಲ್ಲಿ ಅವಳಿಗೆ ತಾಯಿಯಾಗುವಾಗ ತಾನೂ ಸಹ ನೋವು ಅನುಭವಿಸಿದ್ದೆ ಅನ್ನುವುದನ್ನ ಮರೆತು ಮರೆಯಲ್ಲಿ ನಿಂತು ಅಳುತ್ತಾಳೆ. ಅದಕ್ಕೆ ಅವಳು ಅಮ್ಮ ಎಂದೆನಿಸಿಕೊಳ್ಳುತ್ತಾಳೆ. ಅಳುವ ಕಂದನ ದನಿ ಕಿವಿಗೆ ಬಿದ್ದೊಡನೆ ಅವಳು ತಾನು ಅನುಭವಿಸಿದ ನೋವನ್ನೆಲ್ಲ ಮರೆತು ಆ ಕಂದನ ಅಳುವಿಗೆ ಅಮೃತವಾಗುತ್ತಾಳೆ. ಅದಕ್ಕೆ ಅವ್ವ ಎಂದರೆ ಬರೀ ಅವ್ವ ಅಲ್ಲ, ಅವಳೊಂದು ಶಕ್ತಿ, ಅವಳೊಂದು ಭಕ್ತಿ.

ಅವ್ವ ಅಮ್ಮ ಎನ್ನುವ ಈ ಪದಕ್ಕೆ ಅರ್ಥಗರ್ಭಿತವಾದ ಅವಳಿಗೇ ಸಾಟಿಯಾಗುವಂತಹ ಸಾಲುಗಳನ್ನ ತಾಯಿಯ ಹೃದಯಕ್ಕೆ ಅರ್ಪಿಸಿದ್ದಾರೆ ಅನೇಕ ಕವಿಗಳು. ಪಿ ಲಂಕೇಶ್ ಅವರು ತನ್ನವ್ವನ ಕುರಿತು ಹೀಗೆ ಬರೆದಿದ್ದಾರೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸವು ನೊಂದಷ್ಟು ಹೂ ಹಣ್ಣು. ಅಂತೆಯೇ ಬಿಆರ್ ಲಕ್ಷ್ಮಣ್ ರಾವ್ ಅವರು, ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆನು ತಾಯಿ, ಮತ್ತೇ ನಿನ್ನ ತೊಡೆಗೆ ಮೂರ್ತ ಪ್ರೇಮದಡೆಗೆ ಮೂರ್ತ

ಅವ್ವ, ಅಮ್ಮ, ತಾಯಿ ಅವಳೇ ಮೊದಲ ಗುರು. ನಡೆಯುವುದರಿಂದ ಹಿಡಿದು ನುಡಿಯುವವರೆಗೂ ಬೀಳದಂತೆ ಕೈ ಹಿಡಿದು ನಡೆಸುವವಳು ಅವ್ವ. ಮಕ್ಕಳು ಎಡವಿ ಬಿದ್ದಾಗ ಪೆಟ್ಟಾದ ನೋವಿಗಿಂತ ತಾನು ಸರಿಯಾಗಿ ನಡೆಸಲು ಕಲಿಸಲಿಲ್ಲ ಎಂದು ಬಿಕ್ಕುವಾಕೆ ಅವ್ವ. ಅದಕ್ಕೆ ಅವ್ವ ಸುರಕ್ಷತೆಯ ಸಂಕೇತ.

ಅವ್ವ ತಾಯಿ ಅನ್ನುವ ದೈವ ಭಾಷೆಗೂ ಕಾಲಕ್ಕೂ ಮೀರಿದ ಭಾವತಂತು ಜೀವತಂತು. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರುತ್ತಾರೆ, ಆದರೆ ಕೆಟ್ಟ ತಾಯಿ ಇರಲಾರಳು ಅನ್ನುವ ಒಂದು ಮಾತು ಜಗಜ್ಜನಿತ. ಮಕ್ಕಳ ಏಳಿಗೆಗೆ, ಮಕ್ಕಳ ಯಶಸ್ಸಿಗೆ ಜಗತ್ತನ್ನೇ ಎದುರಿಸಬಲ್ಲ ಗಟ್ಟಿಗಿತ್ತಿ ಅವ್ವ. ಅವಳಿಗೆ ಅವಳೇ ಸ್ಪರ್ಧಿ. ಗೆಳತಿಯರೇ, ತಾಯಿಯ ಕುರಿತಂತೆ ಕೆಲವೊಂದು ನುಡಿಮುತ್ತುಗಳು ಹೀಗಿವೆ. ಜಗತ್ತಿನ ಕಣ್ಣಿನಲ್ಲಿ ನೀವು ತಾಯಿ, ಆದರೆ ಕುಟುಂಬಕ್ಕೆ ನೀವೇ ಜಗತ್ತು. ದುಡ್ಡು ಕೊಟ್ಟರೂ ಸಿಗದ ಸೌಭಾಗ್ಯ ತಾಯಿಯ ಮಮತೆ. ತಾಯಿ ಕೇವಲ ಶಬ್ದವಲ್ಲ, ಅದು ನಮ್ಮ ಉಸಿರು ಹಾಗೂ ಪ್ರೀತಿ ಅಂತಃಕರಣದ ಒರತೆ. ಹೀಗೆ ತಾಯಿಯ ಪ್ರೀತಿ ಅಂತಃಕರಣ ಬಗೆದಷ್ಟೂ ಸಿಗುವ ಒರತೆ ಅವಳೇ ಕುಟುಂಬಕ್ಕೆ ಭತ್ತದ ಬಾವಿ, ಅವಳ ಆಶೀರ್ವಾದವೇ ಗಟ್ಟಿಕೋಟೆ.

ನಿಮಗೆಲ್ಲ ಗೊತ್ತಿರುವಂತೆ ನಿನ್ನೆಯೆಲ್ಲ ಇಡೀ ಜಗತ್ತಿನ ತುಂಬ ತಾಯಂದಿರ ದಿನಾಚರಣೆಯ ಸಂಭ್ರಮ. ಮಕ್ಕಳು ತಾಯಿಗೆ ಹೂಮುತ್ತನಿತ್ತು, ಒಂದಷ್ಟು ಉಡುಗೊರೆ ಇತ್ತು, ಅವಳೊಂದಿಗೆ ನಕ್ಕು ನಲಿದು ಮತ್ತೆ ತಮ್ಮ ಜೀವನದ ಗತಿಯೊಂದಿಗೆ ಬದುಕು ಶುರು. ಈ ಒಂದು ಸಂದರ್ಭದಲ್ಲಿ ನಿಮಗೊಂದು ಕಥೆಯನ್ನ ಕೇಳಿಸಬೇಕು ಅನ್ನೋದು ನನ್ನ ಆಸೆ. ಒಬ್ಬ ಮಹಾನ್ ತಾಯಿಯ ಮಕ್ಕಳಿಬ್ಬರು ವಿಶ್ವ ತಾಯಂದಿರ ದಿನಾಚರಣೆಯ ಸಂದರ್ಭದಲ್ಲಿ ತಮ್ಮನ್ನು ಹೆತ್ತ ಅವನೊಂದಿಗೆ ಒಂದಷ್ಟು ಸಮಯ ಕಳೆಯಬೇಕೆಂದು ನಿರ್ಧರಿಸಿದರು. ಏಕೆಂದರೆ ಅವರಿಬ್ಬರು ಅಮ್ಮನಿಂದ ದೂರ. ಅದು ಕೆಲಸದ ಸಲುವಾಗಿ ಆಗಿರಬಹುದು ಅಥವಾ ಸಂಸಾರದ ಕೆಲವು ಅನಿವಾರ್ಯತೆಗಳಿಂದ ಸಹ ಆಗಿರಬಹುದು. ಕಾರಣ ಇಷ್ಟೇ, ವಯಸ್ಸಾದ ತಾಯಿ ಅನಾರೋಗ್ಯದಿಂದ ಮಲಮೂತ್ರಗಳ ನಿಯಂತ್ರಣ ಶಕ್ತಿ ಕಳೆದುಕೊಂಡಿದ್ದು ಅವಳನ್ನು ನೋಡಿಕೊಳ್ಳಲು ಆಳನ್ನು ನಿಯಮಿಸಿ ಅವಳಿಂದ ದೂರ ಇದ್ದರು. ಅಂತೆಯೇ ಆ ದಿನ ಅವರಿಬ್ಬರು ಬಂದು ಅಮ್ಮ ನಿನಗೇನು ಬೇಕು ಅಂದಾಗ ಆ ತಾಯಿ ಇಂದಾದರೂ ನಾನಿದ್ದ ರೂಮಿನೊಳಗೆ ಬಂದು ನನ್ನೊಡನೆ ಕುಳಿತು ಮೊದಲಿನಂತೆ ನಕ್ಕು ನಲಿಯುತ್ತೀರಾ ಮಕ್ಕಳೇ ಅಂದಾಗ ಅವರಿಬ್ಬರು ಮುಖ ಸಿಂಡರಿಸಿಕೊಂಡು ಸರಿ ಇದೊಂದೇ ದಿನವಲ್ಲ ಎಂದು ಮೂಗು ಮುಚ್ಚಿಕೊಂಡು ಒಳಬಂದರು. ಆಗ ಅವಳು ತಾ ಮಲಗುವ ಮಂಚದ ಅಡಿಯಿಂದ ಎರಡು ಪುಟ್ಟ ಗಂಟುಗಳನ್ನು ಹೊರತೆಗೆದು ಅವೆರಡನ್ನು

ಬಿಚ್ಚಿದಳು. ಗಂಟು ಬಿಚ್ಚಿದ ಅವಳು ಮೊದಲು ಒಂದು ಬೆಲೆ ಬಾಳುವ ರೇಷ್ಮೆ ಸೀರೆ ತೆಗೆದು ಮಗಳ ಮುಂದೆ ಹಿಡಿದಳು. ಕಂದ, ಇದು ನೀನು ಮೊದಲ ಬಾರಿ ಹಾಲು ಕುಡಿದು ಕಕ್ಕಿದ ಸೀರೆ. ಇದು ನನಗೆ ತಾಯಿ ಎಂದು ಪಟ್ಟ ನಿತ್ತ ಸೀರೆ, ಒಂದು ಸುಂದರಗಳಿಗೆಯೇ ಸೀರೆ ಅಂದಳು. ನಂತರ ಇನ್ನೊಂದು ಗಂಟಿನಿಂದ ಒಂದಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ತೆಗೆದು ಮಗನೆಡೆಗೆ ತೋರಿ, ಇದು ನನ್ನವ್ವ ನಿನಗಾಗಿ ನನ್ನ ಹಾಗೂ ತನ್ನ ಚಂದದ ಸೀರೆಗಳನ್ನು ಕತ್ತರಿಸಿ ಮಾಡಿದ್ದು. ಈಗಲೂ ಈ ಗಂಟುಗಳನ್ನು ಬಿಚ್ಚಿದಾಗ ನೀವು ಕಕ್ಕಿದ್ದ ಮೂತ್ರ ಮಾಡಿದ ವಾಸನೆ ಅಡರಿದಂತಾಗಿ ಒಂದು ತೆರನಾದ ಸಂಭ್ರಮ ನನ್ನಲ್ಲಿ ಮೂಡುತ್ತದೆ. ಮಕ್ಕಳ, ದಿನವೂ ಎಷ್ಟು ಸಾರಿ ನನ್ನ ಮೈ ಮೇಲೆ ಮೂತ್ರ ಮಾಡಿದ್ದೀರೋ, ಊಟಕ್ಕೆ ಕುಳಿತಾಗ ಎಷ್ಟು ಸಾರಿ ಮಲವಿಸರ್ಜನೆ ಮಾಡಿದ್ದೀರೋ ಲೆಕ್ಕವೇ ಇಲ್ಲ. ನೀವಿಬ್ಬರು ಬೆಳೆದು ನಡೆದಾಡುವವರೆಗೂ ನಾನು ಪೌಡರ್ ಹೂಗಳ ಪರಿಮಳ ಮರೆತೇ ಹೋಗಿದ್ದೆ ಅಂತ ಕಣ್ಣೀರು ತುಂಬಿದ ಕಣ್ಣುಗಳನ್ನು ಅರಳಿಸಿ ನಗುವಾಗ ಸದ್ದಿಲ್ಲದೆ ಆ ಮಕ್ಕಳ ಮನಸ್ಸು ಪಶ್ಚಾತ್ತಾಪದಿಂದ ಮುದುಡಿ ಹೋಗಿ ಅವರಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಅವರಿಬ್ಬರಿಗೆ ಆಗ ಅವರಮ್ಮನ ಸೀರೆಯಿಂದ ಬೇರಾವ ವಾಸನೆ ಬರಲೇ ಇಲ್ಲವಂತೆ. ಇದನ್ನು ನಾನೆಲ್ಲೋ ಓದಿದಾಗ ಅತ್ತದೆಷ್ಟೋ.

ಅವ್ವ ನೀನೊಂದು ಸಂಸ್ಕಾರ, ಅವ್ವ ನೀನೊಂದು ಶಕ್ತಿ, ಅವ್ವ ನೀನೊಂದು ಭಕ್ತಿ, ಅವ್ವ ನೀನೇ ಗುರು, ನೀನೇ ದೈವ, ದೈವ ಸ್ವರೂಪಿಣಿ. ತಾಯಿ ಎಂಬ ಶಬ್ದ ಎರಡು ಅಕ್ಷರಗಳಿಂದ ಕೂಡಿದೆ ಅಷ್ಟೇ, ಆದರೆ ಆ ತಾಯಿಯ ಪ್ರೀತಿ ತ್ಯಾಗ ಅನಂತವಾದದ್ದು. ತಾಯಿ ಎನ್ನುವ ಜೀವಪದದಲ್ಲಿ ಯಾವಾಗಲೂ ಅಂತಃಕರಣದ ಹೊಳೆಯೇ ಹರಿಯುತ್ತಿರುತ್ತದೆ. ನಾವು ಎಷ್ಟೇ ಎತ್ತರಕ್ಕೇರಿದರೂ ನಮ್ಮ ತಲೆ ಅವಳ ಪಾದದೆಡೆಗೇ ಇರಬೇಕಂತೆ. ಅವಳನ್ನು ಕಡೆಗಾಣಿಸಿದ ಬದುಕು ದಿಕ್ಕಿಲ್ಲದ ನೌಕೆಯಂತೆ. ತಾಯಿಯೇ ಬದುಕಿನ ಯಾನದ ನಕ್ಷೆ. ಆಕೆಗೆ ಗೌರವ ಪ್ರೀತಿ ನೀಡೋಣ. ತಾಯಿ ಮಕ್ಕಳಿಗಷ್ಟೇ ತಾಯಿಯಲ್ಲ, ಮನೆಯ ಪ್ರತಿ ಜೀವಗಳಿಗೂ ತಾಯಿಯೇ. ಅವಳಿತ್ತ ಈ ಜೀವ ಅವಳಿಗಾಗಿಯೇ ಮೀಸಲಿಡೋಣ. ಅದಕ್ಕೆ ಅಲ್ಲವೇ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೇಳಿದ್ದು, ಮನೆ ಮನೆಯಲ್ಲಿ ದೀಪ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನ ಬಡಿಸಿ ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ. ನಮಸ್ಕಾರ.

0: यह गजल कौन गा रही है?
1: अरे हजूर, गजल उसने छेड़ी मुझसे बातें।
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪ ಹಾರಿದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿಬರಲಿದೆ ದಿಲ್ಲಿ ಕೇಂದ್ರದಿಂದ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿ ಎಂದಿನಂತೆ ಇದ್ದಾರೆ. ನೀವೆಲ್ಲರೂ ಪ್ರಾಣಾಯಾಮ ಶುರು ಮಾಡಿರಿ ಅಂತ ಅನ್ಕೊಳ್ತೀನಿ. ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಗುರುಗಳು ತಿಳಿಸ್ತಾ ಇದ್ರು, ಇವತ್ತು ಕೂಡ ಇದೇ ವಿಷಯವನ್ನ ಮುಂದುವರಿಸ್ತಾ ಇದ್ದಾರೆ, ಕೇಳೋಣ.
1: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈಗಾಗಲೇ ನಾವು ಪ್ರಾಣಾಯಾಮದ ಬಗ್ಗೆ ಎರಡು ಸಂಚಿಕೆಯಲ್ಲಿ ನೋಡಿದ್ದೀವಿ. ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋದಿದೆ. ಪ್ರಾಣಾಯಾಮ ಕಲ್ತಿದ್ದು ಕೂಡ ಮನುಷ್ಯ, ಪ್ರಾಣಿಗಳನ್ನು ನೋಡಿನೇ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ, ವಿಶ್ವಕ್ಕೆ ಭಾರತೀಯರ ಕೊಡುಗೆ, ತಮಾಷೆ ಮಾಡ್ತಿರ್ತಾರೆ ಕೆಲವರು ಶೂನ್ಯ ಅಂತ ಹೇಳಿ,
0: ಹೌದು,
1: ದಶಾಂಶ ಪದ್ಧತಿ ಅಂದ್ರೆ ಒಂದಕ್ಕೆ ಒಂದು ಶೂನ್ಯ ಸೇರಿದ್ರೆ ಹತ್ತು, ಎರಡು ಶೂನ್ಯ ಸೇರಿದ್ರೆ ನೂರು, ಈ ಪದ್ಧತಿ ಭಾರತೀಯರು ಕಲಿಸ್ಕೊಟ್ರು.
0: ಹೌದು,
1: ಬಹಳ ಅದ್ಭುತವಾದದ್ದು. ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅದು. ಭಾರತೀಯರ ಮತ್ತೊಂದು, ಈ ಶೂನ್ಯಕ್ಕಿಂತ ಮುಂಚೆನೆ ಈ ಕೊಡುಗೆ ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಪ್ರಾಣಾಯಾಮ ಯೋಗ ಪದ್ಧತಿ ಜೊತೆಗೆ ಈ ಆತ್ಮ ಸಾಧನೆಯನ್ನ ಮಾಡುವಂತಹ ಪದ್ಧತಿ, ಮನುಷ್ಯ ಮನುಷ್ಯತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲುವ ಪದ್ಧತಿಯನ್ನ ಕಂಡುಹಿಡಿದವರು ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ಭಾರತೀಯರೇನೆ. ಅಂದ್ರೆ ಈ ಮನುಷ್ಯನ ದೇಹಕ್ಕೆ ಸುಖ ದುಃಖ ಗೊತ್ತಿದೆ ನಿಮಗೆಲ್ಲ, ನೋವು ನಲಿವು ದ್ವಂದ್ವಗಳಿಂದ ಕೂಡಿರುವಂತಹದ್ದು ಇದು. ಪ್ರತಿಯೊಂದು ಈ ಜಗತ್ತೇ ದ್ವಂದ್ವಾತ್ಮಕವಾದಂತಹ ಜಗತ್ತು. ಈ ದ್ವಂದ್ವವನ್ನು ಮೀರಿ ಏಕತೆಯಲ್ಲಿ ನಿಲ್ಲಬೇಕಾದ್ರೆ, ಆತ್ಮ ಮತ್ತು ಪರಮಾತ್ಮನ ಕೂಟ ಸಂಭವಿಸಬೇಕಾದ್ರೆ, ಮತ್ತು ನಮ್ಮ ಈ ಸಂಚಿಕೆಗಳ ಗುರಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಅಂತಿದೀವಲ್ಲ, ಇದಕ್ಕೆ ಪ್ರಾಣಾಯಾಮವನ್ನು ನಾವು ಮಾಡಲೇಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಒಂದು ವೇಳೆ ಪ್ರಾಣಾಯಾಮ ಮಾಡಕ್ಕೆ ಸಮಯ ಇಲ್ಲ ಅಂತ ಅಂದ್ರೆ, ರೈತರು ಕೂಲಿಕಾರರು ಕಾರ್ಮಿಕರು ಶ್ರಮ ಗೌರವವನ್ನ, ಅಂದ್ರೆ ನಾವು ಏನೋ ವಿಧಿ ಇಲ್ಲ ಅಂತ ಕೆಲಸ ಮಾಡೋದಕ್ಕಿಂತ ನಾನು ಮಾಡ್ತಾ ಇರೋ ಕೆಲಸ ಶ್ರೇಷ್ಠವಾದದ್ದು, 8 ತಾಸು ನನಗೆ ದುಡಿಯೋ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ, ಶಕ್ತಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಕೆಲಸ ಮಾಡಿ, ಆ ಕೆಲಸವನ್ನು ಪ್ರೀತಿಸೋದು. ಆವಾಗ ನೀವು ಕೆಲಸವನ್ನ ಮನಸ್ಸಿಟ್ಟು ಮಾಡ್ತೀರಿ, ಎಲ್ಲಿ ಮನಸ್ಸಿಟ್ಟು ಮಾಡ್ತಿರೋ ಅಲ್ಲಿ ಸಹಜ ಪ್ರಾಣಾಯಾಮ ಆಗ್ಬಿಡುತ್ತೆ. ಇನ್ನು ಸಾಧಕರುಗಳು ನಮ್ಮಲ್ಲಿ ಹಿಮಾಲಯದಲ್ಲಿ ನೆಲೆಸ್ತಾರೆ, ತಲತಲಾಂತರಗಳಿಂದ ಹಿಂದೆ ಶ್ರೀಶೈಲ ಕಾಶಿ ಕೇದಾರ ಎಲ್ಲ ಸಾಧನಾ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು ಅಂತ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ, ಅವತ್ತಿಂದನೂ ಪುಣ್ಯಕ್ಷೇತ್ರ.

ಕ್ಷೇತ್ರಗಳೇ ಅವು. ಪುಣ್ಯಕ್ಷೇತ್ರಗಳು ಯಾಕಾದವು ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಹೋಗ್ಬಿಟ್ಟು ಪುಣ್ಯಕ್ಷೇತ್ರಗಳಾಗಿಲ್ಲ. ಅಲ್ಲಿ ಮೊದಮೊದಲಿಗೆ ಅಲ್ಲಿ ಯೋಗಿಗಳು ನೆಲೆಸ್ತಾ ಇದ್ರು, ನೆಲೆಸಿ ಅವರು 10 ವರ್ಷ 20 ವರ್ಷ 50 ವರ್ಷ ಹೀಗೆ ಕೆಲವರು ಜನ್ಮ ಜನ್ಮಗಳನ್ನ ಅಲ್ಲೇ ಕಳೆದ್ಬಿಡ್ತಿದ್ರು. ಆವಾಗ ಅವ್ರಿಗೆ ಸಹಾಯಕ್ಕೆ ಬರ್ತಾ ಇದ್ದಿದ್ದು ಈ ಯೋಗ ಪದ್ಧತಿನೇ, ಅದರಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಪದ್ಧತಿ. ಪ್ರಾಣಾಯಾಮ ಪದ್ಧತಿಯನ್ನು ಕಂಡುಕೊಳ್ಳಕ್ ಮುಂಚೆ ನಮ್ಮ ಋಷಿಗಳು ಗಮನಿಸಿದ್ರು ಏನು ಅಂತಂದ್ರೆ, ಈ ದೀರ್ಘ ಉಸಿರಾಟವನ್ನ ಯಾವ ಜೀವಿಗಳು ಮಾಡ್ತವೆ ಅವುಗಳ ಆಯುಷ್ಯ ದೀರ್ಘ, ಉಸಿರಾಟ ಬೇಗ ಬೇಗ ನಡೆಯುತ್ತಲ್ಲ ಅವುಗಳ ಆಯುಷ್ಯ ಕಡಿಮೆ. ಉದಾಹರಣೆಗೆ ಇಲಿ, ಮೊಲ, ಅಳಿಲು ಇವೆಲ್ಲ ತುಂಬಾ ವೇಗವಾಗಿ ಉಸಿರಾಟ ಮಾಡ್ತವೆ. ಆಮೇಲೆ ಕೋತಿ, ಕೋತಿ ಬಹಳ ಸ್ಪೀಡ್ ಅದು ಉಸಿರಾಟ ಮಾಡೋದು, ಹೆಚ್ಚು ಕಡಿಮೆ 1 ನಿಮಿಷಕ್ಕೆ 30 ಸಾರಿ 35 ಸಾರಿ ಹಿಂಗ್ ಉಸಿರಾಟ ಮಾಡಿಬಿಡ್ತಾವ. ಹೌದು, ನೀವು ಮೊಲ ಹಿಡ್ಕೊಂಡ್ರೆ ಗೊತ್ತಾಗತ್ತೆ, ಆದ್ರೆ ಹೊಟ್ಟೆ ಮುಟ್ಟು ನೋಡಿದ್ರೆ ಎಷ್ಟು ಬೇಗ ಬೇಗ ಬೇಗ ಬೇಗ ಅದು ಚಲಿಸ್ತಾ ಇರುತ್ತೆ. ಆ ಮೊಲದ ಆಯುಷ್ಯ 5-6 ವರ್ಷ, ಅದು ಬಹಳ ಅಂದ್ರೆ 8 ವರ್ಷ. ಅದೇ ಎರಡನೇದು ಹಸುಗಳು, ಕುರಿಗಳು, ಆಡುಗಳು ಇವೆಲ್ಲ ಇದಾವಲ್ಲ, ಅವುಗಳು ಸುಮಾರಿಂದ 25-30 ವರ್ಷ ಬದುಕ್ತವೆ. ಅವುಗಳ ಉಸಿರಾಟ ಸೆಕೆಂಡಿಗೆ 18-20 ಹೀಗೆ. ಮನುಷ್ಯಂದು 18 ಅಂತ ಹೇಳ್ತಾರೆ, ಆದ್ರೆ ಎಷ್ಟೋ ಸಂದರ್ಭಗಳು 13 ಮುಗಿದಿದೆ, ಅಂದ್ರೆ ಅಷ್ಟು ದೀರ್ಘವಾಗಿ ಉಸಿರಾಟ ಮಾಡ್ತಾನೆ. ಇನ್ನು ಈ ಕುಂಭಕ ಅಂತ ಮಾಡ್ತಾರೆ ಪ್ರಾಣಾಯಾಮದಲ್ಲಿ, ಅವರು 1 ನಿಮಿಷ ಶುರು ಮಾಡ್ಕೊಳ್ತಾರೆ, 1 ನಿಮಿಷಕ್ಕೊಂದೇ ಉಸಿರಾಟ, 2 ನಿಮಿಷಕ್ಕೊಂದೇ ಉಸಿರಾಟ. ಮತ್ತು ಈ ಮನುಷ್ಯನ ಉಸಿರಾಟ ಮತ್ತು ಆನೆಯ ಉಸಿರಾಟ ಒಂದೇ ವೇಗದಲ್ಲಿ ನಡೆಯುತ್ತೆ. ಅದಕ್ಕೆ ಆನೆಯ ಆಯುಷ್ಯ 100 ವರ್ಷ, ಮನುಷ್ಯನ ಆಯುಷ್ಯ 100 ವರ್ಷ. ಈ ಆಮೆ ಇದೆ ನೋಡಿ, ಆಮೆ 4 ನಿಮಿಷಕ್ಕೊಂದು ಉಸಿರಾಟ ಮಾಡುತ್ತಂತದ್ದು, ತುಂಬಾ ನಿಧಾನ. ಅದಕ್ಕೆ ಅದು 300-400 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಆಮೆ. ಪ್ರಾಯಶಃ ಈ ಗುಡಿಗಳ ಮುಂದೆ ಆಮೆ ಚಿತ್ರ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಎರಡು ಉದ್ದೇಶ ಇರ್ಬೋದು ಅದರಲ್ಲಿ. ಒಂದು, ಆಮೆಗೊಂದು ಶಕ್ತಿ ಇದೆ, ಏನಪ್ಪ ಅಂತಂದ್ರೆ ವೈರಿ ಬಂದಾಗ ಎಲ್ಲ ಇಂದ್ರಿಯಗಳನ್ನ, ತನ್ನ ಸೂಕ್ಷ್ಮವಾದ ಅಂಗಗಳನ್ನ ಚಿಪ್ ಒಳಗಡೆ ಇಟ್ಕೊಂಡ್ಬಿಟ್ಟು ಡಬ್ ಹಿಡ್ದು ಬಿಡೋದು. ಚಿಪ್ ಮೇಲ್ಗಡೆ ಇರುತ್ತೆ, ಅದು ಬಹಳ ಗಟ್ಟಿ ಇರುತ್ತೆ. ಆಮೆ ಚಿಪ್ ನೋಡಿರ್ತೀರ ನೀವು, ತುಂಬಾ ಗಟ್ಟಿ ಇರುತ್ತೆ, ಅಂದ್ರೆ ವೈರಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ, ಆ ತರ ಮಾಡುವಂತ ಶಕ್ತಿ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಈ ಗುಡಿಗಳಿಗೆ ಹೋಗ್ಬೇಕಾದ್ರೆ ನಾವು ಕೂಡ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಬೇಕು. ನಮ್ಮ ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಏನಿದಾವಲ್ಲ, ಇವುಗಳ ಅಪೇಕ್ಷೆಯನ್ನ ಅಂತರ್ಮುಖಗೊಳಿಸಬೇಕು, ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೇಗೆ ಆಮೆ ಎಲ್ಲವನ್ನೂ ತನ್ನೊಳಗಡೆ ಸೆಳ್ಕೊಂಡ್ಬಿಡುತ್ತಲ್ಲ, ಹಾಗೆ ಒಂದರ್ಥ. ಇನ್ನೊಂದರ್ಥ, ಆಮೆಯ ಹಾಗೆ ನಾವು ನಿಧಾನಕ್ಕೆ ಉಸಿರಾಟ ಮಾಡಬೇಕು. ಭಕ್ತರಾದಂತವರು ಧ್ಯಾನ ಮಾಡಬೇಕು ಅಂತ ಬಯಸೋರು, ಸಂಗೀತಗಾರರು, ಸಂಗೀತಗಾರರದು ಸಹಜ ಪ್ರಾಣಾಯಾಮ ಆಗ್ಬಿಡುತ್ತೆ. ಆಮೇಲೆ ಸ್ಪೋರ್ಟ್ಸ್ಮನ್ಗಳು ಪಾಪ ಅವ್ರದ್ದು ತುಂಬಾ ದಣಿಸ್ಬಿಟ್ಟಿರ್ತಾರೆ ಶರೀರನ, ಅದಕ್ಕೆ ಕೆಲವರಿಗೆ ವಯಸ್ಸಾದ್ಮೇಲೆ ಕಾಯಿಲೆಗಳಾಗುತ್ತೆ. ಆದ್ರೆ ಸಂಗೀತಗಾರರು ಮತ್ತೆ ವಿಶೇಷವಾಗಿ ನೃತ್ಯ ಸೇವೆ ಮಾಡ್ತಕ್ಕಂಥವ್ರು, ನೃತ್ಯ ಕಲೆಗಾರರು ಇರ್ತಾರಲ್ಲ, ಅವ್ರದ್ದು ಸಹಜ ಪ್ರಾಣಾಯಾಮ, ಅತೀ ಶ್ರಮ ಆಗಲ್ಲ ಅವ್ರದ್ದು, ಹಂಗಾಗಿ ದೀರ್ಘಾಯುಷ್ಯ ಆಗುತ್ತೆ. ಯಾವುದು ಕಲಾವಿದರು ಚಟ ಕಲಿದೆ ಹೋದ್ರೆ ಅವ್ರದ್ದು ಆಯುಷ್ಯ ದೀರ್ಘ ಇರುತ್ತೆ, ಯಾಕಂದ್ರೆ ಅವ್ರದ್ದು ಉಸಿರಾಟ ಕೂಡ ದೀರ್ಘ ಇರುತ್ತೆ, ಬಹಳ ದೀರ್ಘ ಇರುತ್ತೆ. ಅದು ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ. ಈ ಶ್ವಾಸಕೋಶ ಇದೆಯಲ್ಲ, ಸಾಮಾನ್ಯವಾಗಿ ನಾವೆಲ್ಲ ತುಂಬಾ ಕಡಿಮೆ ಉಸಿರಾಟ ಮಾಡ್ತೀವಿ. ಸಾಮಾನ್ಯ ಜನರು ಕೂಡ ನಮ್ಮ ಶ್ವಾಸಕೋಶದ ಒಂದು 1/4 ಭಾಗ ಬಳಸ್ತೀವಿ ಅನ್ನೋ ಅಂತ ಕಾಣುತ್ತೆ, ಆರೋಗ್ಯ ಚೆನ್ನಾಗಿದ್ದವರು. ಇನ್ನು ಈ ಅಸ್ತಮಾ ಪೇಷಂಟ್ಸ್ ಏನಿರ್ತಾರಲ್ಲ, ಅವ್ರು ಇನ್ನೂ ಕಡಿಮೆನೆ ಬಳಸೋದವ್ರು, ಯಾಕಂದ್ರೆ ಅಲ್ಲಿ ಕಫ ತುಂಬಿಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಉಸಿರಾಟ ತಗೊಳಕ್ಕೆ ತುಂಬಾ ಹಿಂಸೆ ಆಗ್ತಿರುತ್ತೆ ಅವ್ರಿಗೆ. ಅದಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನು ಕಂಡಿಡ್ಕೊಂಡಿದ್ದಾನೆ. ಇನ್ನು ಎಲ್ಲರೂ ಮಾಡ್ಕೊಳ್ಳೋದು ಅದೆಲ್ಲ ಕಫನ ಆಚೆ ಹಾಕಲ್ಲ, ಅದು ಸುಮ್ಮನೆ ಸರಿಸಿ ತಾತ್ಕಾಲಿಕ ಉಸಿರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಷ್ಟೇನೆ. ಆದ್ರಿಂದ ಯಾರು ಸಾಧಕರಾಗಬೇಕು ಅಂತ ಹೇಳ್ತೀರಾ, ಮತ್ತು ಏಕಾಗ್ರತೆ ಸಾಧಿಸಬೇಕು ಅನ್ನೋಂಥವ್ರು, ಮುಖ್ಯವಾಗಿ ಪತಂಜಲಿಗಳ ಗುರಿನೇ ವೃತ್ತಿಗಳನ್ನು ನಿರೋಧಿಸಿ ಚಿತ್ತ ಏಕಾಗ್ರತೆಯನ್ನು ಕಾಪಾಡೋದು, ಇದು ಬಹಳ ಮುಖ್ಯವಾದ ಉದ್ದೇಶ. ನಮ್ಮ ವಿದ್ಯಾರ್ಥಿಗಳು ಬಹಳ ಪ್ರಶ್ನೆ ಕೇಳ್ತಿರ್ತಾರೆ, ನಮ್ಮ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು. ಆ ಪ್ರಾಣಾಯಾಮ ಕೂಡ ಬಹಳ ಉತ್ತಮವಾದ ಸಾಧನ. ಅದಕ್ಕೆ ಮಕ್ಕಳು ಪ್ರಾಣಾಯಾಮನೂ ಮಾಡಬೇಕು, ರೂಢಿಸ್ಕೊಳ್ಬೇಕು. ಮತ್ತೆ ಕೆಲವು ವಿದ್ಯಾ ಪದ್ಧತಿಗಳಲ್ಲಿ, ಶಿಕ್ಷಣ ಪದ್ಧತಿನಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಸಣ್ಣ ಮಕ್ಳು ಇರುವಾಗಲೇ ಕಲಿಸ್ತಾರೆ. ಜಪಾನ್ ದೇಶದಲ್ಲಿ ಪ್ರಾಣಾಯಾಮವನ್ನು ಕಲಿಸ್ತಾರೆ, ಧ್ಯಾನ ಕಲಿಸ್ತಾರೆ. ಸಣ್ಣ ಮಕ್ಳಿದ್ದಾಗಲೇ ಶರೀರವನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು, ತುಂಬಾ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಕಲಿಸ್ತಾರೆ ಅಂತ ಹೇಳಿ, ಅವರವ್ರ ಸಾಮರ್ಥ್ಯಕ್ಕನುಸಾರವಾಗಿ. ಹೀಗೆ ಅಂದ್ರೆ ಉಸಿರಾಟವನ್ನ ದೀರ್ಘಗೊಳಿಸೋದ್ರಿಂದ ಆಯುಷ್ಯವನ್ನ ಹೆಚ್ಚು ಮಾಡ್ಕೊಳ್ಬಹುದು. ನೀವು ಗಮನಿಸಿ ಬೇಕಿದ್ರೆ, ಈ ವಿಕಾರಗಳಿದ್ದಾಗ, ಸಿಟ್ಟು ಅಥವಾ ಇನ್ನು ಕಾಮುಕ ಭಾವನೆ ಇಂತಹ ಸಂದರ್ಭಗಳಲ್ಲಿ ಉಸಿರು ಬಹಳ ತೀವ್ರವಾಗಿ ಆಡ್ತಿರುತ್ತೆ. ಆಮೇಲೆ ಟೆನ್ಷನ್ ಆದಾಗ ಅವಾಗ್ಲೂ ಉಸಿರಾಟ ದೀರ್ಘ ಆಗಲ್ಲ, ಬಹಳ ಬೇಗ ಬೇಗ ಬೇಗ ಬೇಗ ಆಗತ್ತೆ. ಆಮೇಲೆ ಜಗಳ ಆಡ್ತಿರೋರು ನೋಡಿ, ಜಗಳ ಆಡಿದ್ಮೇಲೆ ಉಸಿರು ಬಿಡ್ತಿರ್ತಾರ.
ಬೈದಾಡಿ ಬಡದಾಡಿ ಅಂದ್ರೆ, ಮತ್ತು ದುಶ್ಚಟಗಳ ಸಂದರ್ಭದಲ್ಲಿ ಕುಡ್ತ, ತಂಬಾಕು ಸೇವನೆ ಇಂಥವೆಲ್ಲ ಆದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ಉಸಿರಾಟ ದೀರ್ಘ ಆಗ್ಬಿಟ್ಟು ಆಯುಷ್ಯ ಕಡಿಮೆ ಆಗುತ್ತೆ. ಮತ್ತು ಉಸಿರಾಟ ಕಡಿಮೆ ಆದಂಗೆ

0: ಅದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಶರೀರದಲ್ಲಿ, ಅಂದ್ರೆ ಆಮ್ಲಜನಕವನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಶ್ವಾಸಕೋಶಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಒಂದಕ್ಕೊಂದಕ್ಕೆ ತುಂಬಾ ಸಂಬಂಧ ಇದೆ. ಇವಾಗೆಲ್ಲ ತುಂಬಾ ಜನಕ್ಕೆ ಸಮಸ್ಯೆ ಎಚ್ ಬಿ ಪ್ರಾಬ್ಲಮ್ ಇರುತ್ತೆ, ಹೆಮೋಗ್ಲೋಬಿನ್ ಸಮಸ್ಯೆ. ಹೆಮೋಗ್ಲೋಬಿನ್ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಆಕ್ಸಿಜನ್ ಕಡಿಮೆ ಆಗಿದೆ. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ, ಅದರಲ್ಲೂ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಅವರು ಹೆಚ್ಚಾಗಿ ಮನೆ ಒಳಗಡೆ ಇರ್ತಾರೆ ಮತ್ತು ದೀರ್ಘ ಉಸಿರಾಟ ಮಾಡಲ್ಲ ಬಹಳ ಜನ. ಅಂದ್ರೆ ಯಾರು ವಾಕಿಂಗ್ ಹೋಗಲ್ಲ, ಯಾರು ಯೋಗ ಮಾಡಲ್ಲ, ಅವರು ದೀರ್ಘ ಉಸಿರಾಟ ಆಗಲ್ಲ ಅವ್ರದ್ದು. ಆವಾಗ ಶಾರೀರಿಕ ದೋಷಗಳು ಕೂಡ ಶುರು ಆಗ್ಬಿಡುತ್ತೆ. ಆದ್ರಿಂದ ನಾವು ಉಸಿರಾಟವನ್ನು ದೀರ್ಘಗೊಳಿಸೋದು ಪ್ರಯತ್ನ ಮಾಡಬೇಕು. ಅದಕ್ಕೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ನೋ ಟಾಕಿಂಗ್, ಸಾಧ್ಯವಾದಷ್ಟು ಮಟ್ಟಿಗೆ ಮಾತಾಡೋ ಪ್ರಯತ್ನ ಮಾಡಬೇಡಿ, ದೀರ್ಘವಾಗಿ ಉಸಿರಾಟ ಮಾಡಿ. ಆಮೇಲೆ ನೀವು ಸಣ್ಣ ರಸ್ತೆಗಳಾದ್ರೂ ಪರವಾಗಿಲ್ಲ, ಈ ಉದಾಹರಣೆಗೆ 1 ಕಿಲೋಮೀಟರ್ ಮಾತ್ರ ಇದೆ ಶುದ್ಧ ಒಳ್ಳೆ ಗಾಳಿ ಇದೆ, 1 ಕಿಲೋಮೀಟರ್ ಇದೆ ರಸ್ತೆ, ಅಲ್ಲೇ 4 ರೌಂಡ್ ಹಾಕ್ಬಿಡಿ. ಆ ಕಡೆ ಹೋಗೋದು ಈ ಕಡೆ ಬರೋದು, ಆ ಕಡೆ ಹೋಗೋದು ಈ ಕಡೆ ಬರೋದು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ವಾಹನಗಳು ಹೆಚ್ಚು ಅಡ್ಡಾಡ್ತಕ್ಕಂತಹ ಜಾಗಗಳಲ್ಲಿ
1: ಇರೋದಿಲ್ಲ
0: ಅಂತ ರಸ್ತೆಗಳನ್ನ ಆಯ್ಕೆ ಮಾಡ್ಕೋಬೇಡಿ. ಅಥವಾ ಇತ್ತೀಚೆಗೆ ಎಲ್ಲ ಜಿಲ್ಲಾ ಪ್ರದೇಶಗಳಲ್ಲಿ ಆಮೇಲಿಂದ ತಾಲೂಕು ಪಟ್ಟಣಗಳಲ್ಲಿ ಕ್ರೀಡಾಂಗಣಗಳನ್ನ ಮಾಡಿರ್ತಾರೆ,
1: ಉದ್ಯಾನವನಗಳಿರ್ತವೆ,
0: ಆಮೇಲೆ ಕಾಲೇಜ್ ಮೈದಾನಗಳಿರುತ್ತೆ. ಅದನ್ನ ಬೆಳಿಗ್ಗೆ ಹೊತ್ತಂತೂ 5 ಗಂಟೆಯಿಂದ 6-6:30 ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ವಾಕಿಂಗ್ ಮಾಡುವಂತದ್ದು, ಯೋಗ ಮಾಡುವಂತದ್ದು ಮಾಡಿದ್ರೆ ಪ್ರಾಣಾಯಾಮ ಕೂಡ ಆಗ್ಬಿಡುತ್ತೆ. ಆಮೇಲೆ ನೀವು ಮೊದಲು ಪ್ರಾಣಾಯಾಮ ರೂಢಿ ಮಾಡ್ಕೊಳಕ್ ಶುರು ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಮಾಡಿದ ಕೂಡಲೇ ಸಾಕು ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಈ ಉಸಿರಾಟಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ, ಅವಿನಾಭಾವ ಸಂಬಂಧ. ಆವಾಗ ನೀವು ಪ್ರಾಣಾಯಾಮ ಬೇಡ ಅಂತ ಹೇಳುತ್ತೆ ಮನಸ್ಸು. ಯಾಕೆಂದ್ರೆ ಮನಸ್ಸು ಸ್ವಾಭಾವಿಕವಾಗಿ ಅಧೋಮುಖ ಪ್ರವೃತ್ತಿಯಿಂದ ಕರಿತೀವಿ, ಅದಕ್ಕೆ ಮಾತಾಡಕ್ ತುಂಬಾ ಇಷ್ಟ,
1: ಚಂಚಲ ಇರ್ತದೆ,
0: ಚಂಚಲ, ತಿನ್ನೋದು ಬಹಳ ಇಷ್ಟ. ವಾಕಿಂಗ್ ಹೋದಾಗ್ಲೂ ಕೂಡ ತಿನ್ ಬರ್ತೀವಿ. ಅದೇ ಬೆಂಗಳೂರಲ್ಲಿ ತಮಾಷೆ ಮಾಡ್ತಿರ್ತಾರೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್, ದೊಡ್ಡ ದೊಡ್ಡ ಪಾರ್ಕ್ಗಳಿಗೆ ವಾಕಿಂಗ್ ಹೋಗ್ಬಿಟ್ಟು
1: ಅಲ್ಲೇ
0: ಹೋಟೆಲ್ಗಳಿಗೆ ಟಿಫನ್ ರೂಮ್ಗಳಿರುತ್ತೆ, ಹೋಗ್ಬಿಟ್ಟು ಎಲ್ಲ ತಿನ್ನೋದು, ಕೊನೆಗೆ ಕುಡಿಯುವಾಗ ಮಾತ್ರ ಶುಗರ್ಲೆಸ್ ಕಾಫಿ. ಅಂದ್ರೆ ಇದು ಮನಸ್ಸಿನ ಗುಣ. ಇದು ಅಂದ್ರೆ ಹಸಿವಿಲ್ದಿದ್ರು ತಿನ್ಬೇಕು ಅಥವಾ ನಾಲ್ಗೆ ಚಟಕ್ಕೋಸ್ಕರ ತಿನ್ಬೇಕು, ಅದು ಪ್ರಾಣಾಯಾಮವನ್ನು ವಿರೋಧಿಸುತ್ತೆ. ಮೊದಲು ಅಂದ್ರೆ ಆ ಪ್ರಾಣಾಯಾಮಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ.
1: ಸೊ ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು,
0: ಕಂಟ್ರೋಲ್ ಇಟ್ಕೊಳ್ಳೋದು ಒಂದು. ಮೊದಮೊದಲಿಗೆ ಪ್ರಾಣಾಯಾಮ ಮಾಡ್ತಕ್ಕಂಥವ್ರು ಗುಂಪಲ್ಲಿ ಮಾಡ್ಬೇಕು, ಯೋಗ ಆಗ್ಲಿ ಪ್ರಾಣಾಯಾಮ ಆಗ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಶಿಕ್ಷಕರೊಬ್ಬರನ್ನ ಇಟ್ಕೊಂಡು ಗುಂಪಲ್ಲಿ 5 ಜನ, 10 ಜನ, 15 ಜನ, 20 ಜನ ಹಿಂಗಿದ್ದಾಗ ನಾವು ಸತ್ಸಂಗ ಅಂತ ಕರಿತೀವಿ. ಆವಾಗ ನಾವು ಸಹಜವಾಗಿನೆ ನಾವು ನಿಯಮಗಳನ್ನ ಪಾಲಿಸ್ತೀವಿ, ಅಥವಾ ಮನ್ಸಿಲ್ದಿದ್ರು ಕೂಡ ಪ್ರಾಣಾಯಾಮ ಮಾಡ್ಬಿಡ್ತೀವಿ. ಇದು ಕೆಲವು ದಿವಸ ರೂಢಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಪ್ರಾಣಾಯಾಮ ಸಹಜವಾಗಿ ಹೊಂದ್ಕೊಂಡ್ಬಿಡುತ್ತೆ ಮನ್ಸು. ಅದಕ್ಕೆ ಯೋಗಕ್ಕೆ ಮತ್ತು ಪ್ರಾಣಾಯಾಮಕ್ಕೆ ಸಾಮೂಹಿಕ ಅಭ್ಯಾಸ ತುಂಬಾ ಒಳ್ಳೇದದು, ಅದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಹೆಚ್ಚು ಕಾಲ ಬದುಕಿ ಅಂತ ನಾನು ಹೇಳೋದು, ಬದುಕಕ್ ಬಯಸಿ. ಅದು ಬದುಕು ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಅದು ಪರಮಾತ್ಮ ಇಚ್ಛೆ. ಅದು ನಾವು ಏನೇ ಪ್ರಾಣಾಯಾಮ ಮಾಡಿದ್ರು ಕೂಡ ಯಾವಾಗ ನಮ್ಮ ಸಾವು ಬರುತ್ತೆ ಹೇಳಲಿಕ್ಕೆ ಯಾರಿಗಿಂದನು ಸಾಧ್ಯ ಇಲ್ಲ. ಆಮೇಲೆ ಬಹಳ ಪ್ರಾಣಾಯಾಮ ಮಾಡಿದವ್ರು ಎಲ್ಲರೂ 100% 100 ಕಾಲ ಬದುಕ್ತಾರೆ ಅಂತ ಇಲ್ಲ. ಆಮೇಲೆ ಪ್ರಾಣಾಯಾಮ ಮಾಡಲಾರ್ದವ್ರು ಬೇಗ ಹೋಗ್ಬಿಡ್ತಾರೆ ಅಂತ ಹಂಗೂ ಇಲ್ಲ, ಹಂಗೂ ಇಲ್ಲ, ಅದು ಮನುಷ್ಯನ ಕೈಯಲ್ಲಿಲ್ಲ. ಆದ್ರೆ ಸತ್ಯ ಏನಿರುತ್ತೆ ಅಂದ್ರೆ ಒಂದು 80%, 90% ಹೇಳ್ಬೋದು, ಇನ್ನೊಂದು 10-20% ಆ ಕಡೆ ಈ ಕಡೆ ಬಿಟ್ಕೊಳ್ಳೇಬೇಕು, ನಾವು ಮಾರ್ಜಿನ್ ಬಿಟ್ಕೊಳ್ಳೇಬೇಕು ಎಲ್ಲಾ ವಿಷಯದಲ್ಲೂ ಕೂಡ. ಆದ್ರಿಂದ ಪ್ರಾಣಾಯಾಮವನ್ನ ಸಾಧ್ಯವಾದಷ್ಟು ಮಾಡಿ. ಆಮೇಲೆ ಮಕ್ಕಳಿಗೆ ಚಂಚಲ ಸ್ವಭಾವ ಇರುತ್ತಲ್ಲ, ಅವ್ರಿಗೂ ಅಷ್ಟೇನೆ, ಉಪಾಯದಿಂದ ಅವಕ್ಕೆ ಏನಾದರೂ ಸಂತೋಷ ಮಾಡೋ ಹಾಗೆ ಮಾಡಿ ಅವರು ಮನವೊಲಿಸಕ್ ಸಾಧ್ಯವೋ ಹೊಲಿಸಿ ಅವ್ರಿಗೆ ಯೋಗ ಕರ್ಕೊಂಡು ಹೋಗ್ತಕ್ಕಂಥದ್ದು. ಕೆಲವು ಮಕ್ಕಳು ತಾವೇ ಬಂದ್ಬಿಡ್ತಾರೆ, ತಂದೆ ತಾಯಿಗಳು ಹೊರಟ್ರೆ ತಾವೇ ಬರ್ತಾರೆ. ನಾನು ನೋಡಿದೀನಿ 5 ವರ್ಷದ ಮಕ್ಳು ಕೂಡ ಬಂದು ತುಂಬಾ ಚೆನ್ನಾಗಿ ಆಗಿರೋದು ಸಾಧನೆ ಮಾಡಿರೋದು, 8 ವರ್ಷದ ಮಕ್ಳು ತುಂಬಾ ಚೆನ್ನಾಗಿ ಸಾಧನೆ ಮಾಡಿರೋದು ನೋಡಿದೀನಿ. ಆದ್ರೆ ಎಲ್ಲ ಮಕ್ಕಳು ಆಗಿರಲ್ಲ, ಎಲ್ಲೋ ಅಂತ ಮಕ್ಕಳು ಅಪರೂಪ. ಆದ್ರೆ ನಾವು ಮಕ್ಕಳಿಗೂ ಕೂಡ ಪ್ರಾಣಾಯಾಮವನ್ನು ರೂಢಿಸಿದ್ರೆ ಅನೇಕ ಸಮಸ್ಯೆಗಳಿಂದ ಅವರು ಪಾರಾಗ್ತಾರೆ, ಅನೇಕ ತೊಂದರೆಗಳನ್ನ ಗೆದ್ದು ಅವ್ರ ಜೀವನವನ್ನ ಮತ್ತು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.
1: ಕೇಳುಗರೆ, ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದಾವೆ ಅನ್ನೋದನ್ನ ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ವಿಸ್ತಾರವಾಗಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣಂತೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ

0: ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
1: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.
2: ಆಕಾಶವಾಣಿ ಧಾರವಾಡ. ಬಾನುಲಿಗೆ 90. ಈ ಸಂದರ್ಭದಲ್ಲಿ ಬಾನುಲಿ ನಾಟಕಗಳ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್.

ಆತ್ಮೀಯರೇ, ಕೇಳುಗರ ದಿನಚರಿಯ ಆರಂಭಕ್ಕೆ ಆಲಂಬನ ವಿಭಾವವಾಗಿ ದಿನವಿಡೀ ಕೆಲಸ ಕಾರ್ಯಗಳಿಗೆ ಸಮಯ ಪಾಲಕನಾಗಿ ನಿತ್ಯದ ಅನುಭವಗಳಿಗೆ ಮಾರ್ಗದರ್ಶಿಯಾಗಿ ಮಾಹಿತಿ ಶಿಕ್ಷಣ ಮತ್ತು ಮನರಂಜನೆ ಒದಗಿಸುವ ಸಾಂಸ್ಕೃತಿಕ ಸಂಸ್ಥೆ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿಗೆ ಈಗ 90ರ ಹರ್ಷ.

ಭಾರತದ ಸಮಗ್ರ ಸಂಸ್ಕೃತಿಯ ಉಲಿಯನ್ನು ಅಲೆಯನ್ನಾಗಿಸಿ ಕೋಟಿ ಕೋಟಿ ಕೇಳುಗರ ಮನ ತಣಿಸುವ ಬಾನುಲಿ ಭವ್ಯ ಪರಂಪರೆಯ ವಿಕಾಸಕ್ಕೆ ಪೂರಕವಾಗಿ ಪ್ರೇರಕವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಾ ಬಂದಿದೆ. ಬಾನುಲಿ ಉಲಿದಾಗನೇ ಬೆಳಗಾಗುತ್ತದೆ ಎನ್ನುವ ಕೇಳುಗರ ಅಭಿಮತದಂತೆ ಆಕಾಶವಾಣಿ ಜನತೆಯ ಆತ್ಮೀಯ ಸಂಗಾತಿ ಆಗಿದೆ. ಬಣ್ಣ ಬೆಳಗುಗಳಿಂದ ಕಣ್ಣು ತುಂಬುವ ಟಿವಿ ಚಾನೆಲ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಮಾಂತ್ರಿಕತೆಯನ್ನ ಮಂದಾಗಿಸುತ್ತಾ ಶ್ರೋತೃಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ವೈವಿಧ್ಯಮಯ ಮೌಲಿಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಇಂದಿಗೂ ಆಕಾಶವಾಣಿ ತನ್ನ ಆಕರ್ಷಣೆಯನ್ನ ಜೀವಂತವಾಗಿರಿಸಿದೆ. ತನ್ನ ಕಲಕಲ ನಿನಾದದಿಂದ, ಗಂಭೀರ ಚಿಂತನೆಗಳಿಂದ, ಚೈತನ್ಯಶೀಲತೆಯಿಂದ ಆಕಾಶವಾಣಿ ನಿರಂತರವಾಗಿ ಜನಮಾನಸವನ್ನ ತನ್ನ ಸಂಮೋಹನ ಶಕ್ತಿಯಿಂದ ರಂಜಿಸುತ್ತಲೇ ಇದೆ. 90 ವರ್ಷಗಳ ಇತಿಹಾಸ ಹೊಂದಿರುವ ಆಕಾಶವಾಣಿ ಸುಮಾರು 450 ಕೇಂದ್ರಗಳಿಂದ ದೇಶಾದ್ಯಂತ ಹಲವು ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಶ್ರೋತೃಗಳ ಮನತಣಿಸುತ್ತಿದೆ. ಬಾನುಲಿ ಶ್ರೋತೃಗಳ ಮನೋಭಾವಕ್ಕೆ ಸ್ಪಂದಿಸುತ್ತಾ ಫೋನ್ ಇನ್ ಕಾರ್ಯಕ್ರಮ, ರೂಪಕ, ಚರ್ಚೆ, ಸಂವಾದ, ವೀಕ್ಷಕ ವಿವರಣೆ, ಸಾಹಿತ್ಯ, ಸಂಗೀತ, ಜನಪದ ಪ್ರಕಾರಗಳು, ಸಂದರ್ಶನ, ಆರೋಗ್ಯ ಮಾಹಿತಿ, ಕಥೆ, ಚಿಂತನ, ಭಾಷಣ, ನಾಟಕ, ಪ್ರಹಸನ, ಚಲನಚಿತ್ರ ಗೀತೆಗಳು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಕೋಟ್ಯಾಂತರ ಶ್ರೋತೃಗಳ ಹೃದಯವನ್ನ ಗೆದ್ದಿದೆ. ಆಕಾಶವಾಣಿಯ ಧ್ವನಿಯ ತರಂಗಗಳು, ನಾದದ ಅಲೆಗಳು ಉಂಟುಮಾಡುವ ರೋಮಾಂಚನವನ್ನು ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ. ಪಂಡಿತರಿಂದ ಹಿಡಿದು ಪಾಮರರವರೆಗೂ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಹಿಡಿದು ನಿರಕ್ಷರಿಗಳವರೆಗೂ ತಲುಪುವ ಆಕಾಶವಾಣಿ ಎಲ್ಲ ವಯೋಮಾನದವರೆಗೂ ಮಾಹಿತಿ, ಮನರಂಜನೆ, ಜ್ಞಾನ, ಸುದ್ದಿ, ತಿಳುವಳಿಕೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ನಾಟಕಗಳಿಗೆ ಎಲ್ಲಿಲ್ಲದ ಮಹತ್ವ. ವಿಶಿಷ್ಟ ಶೈಲಿಗಳಿಂದ ಶ್ರೋತೃಗಳ ಮನ ಗೆಲ್ಲುವ ಬಾನುಲಿ ನಾಟಕಗಳು ಸರಳ ನಿರೂಪಣೆ, ಪರಿಣಾಮಕಾರಿ ಸಂವಹನಗಳಿಂದ ಸಂದೇಶಗಳನ್ನು ರವಾನಿಸಿ ಕೇಳುಗರ ಮನ ತಣಿಸುತ್ತವೆ. ದೃಶ್ಯರಹಿತ ಶ್ರಾವ್ಯ ಮಾಧ್ಯಮ ದೃಶ್ಯದ ಕೊರತೆಯನ್ನು ಕೇಳುಗರ ಕಲ್ಪನೆಗೆ ಬಿಟ್ಟು ಕಲಾವಿದರ ಕಲೆಯನ್ನು ಅರಳಿಸಲು ಪ್ರೇರಣೆ ನೀಡುತ್ತದೆ. ಬಾನುಲಿ ನಾಟಕಗಳಲ್ಲಿ ಹಾಸ್ಯ ನಾಟಕಗಳು, ವಿಡಂಬನಾತ್ಮಕ ನಾಟಕಗಳು, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ವಿಷಯಗಳನ್ನಾಧರಿಸಿ ವಿಭಿನ್ನ ರೀತಿಯಲ್ಲಿ ಪ್ರಸಾರವಾಗಿ ಜನರಿಗೆ ಮನರಂಜನೆಯ ಜೊತೆಗೆ ಎಚ್ಚರಿಕೆಯನ್ನು ನೀಡುತ್ತಾ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮಾರ್ಗದರ್ಶಿಯಾಗಿ ನಿಲ್ಲುತ್ತವೆ. ಬಾನುಲಿ ನಾಟಕಗಳು ಒಂದು ವಿಶಿಷ್ಟ ಪ್ರಕಾರವಾಗಿದ್ದು ಪೂರ್ಣ ಕಲ್ಪಕತೆ, ಶ್ರಾವ್ಯ ಸಂಯೋಜನೆ, ಸೂಕ್ಷ್ಮ ಭಾಷಾ ಬಳಕೆ, ಸಂಕ್ಷಿಪ್ತ ವಾಕ್ಯಗಳ ರಚನೆ, ಪರಿಣಾಮಕಾರಿ ಸಂವಹನ, ಸರಳ ನಿರೂಪಣೆ, ಸಂದೇಶ ಮುಂತಾದ ಲಕ್ಷಣಗಳಿಂದ ವಿಶಿಷ್ಟವಾಗಿ ಎದ್ದು ನಿಲ್ಲುತ್ತವೆ.

ಭಾರತದಾದ್ಯಂತ ಪ್ರಾದೇಶಿಕ ಭಾಷೆಗಳಲ್ಲಿ ನೂರಾರು ಆಕಾಶವಾಣಿ ಕೇಂದ್ರಗಳಿಂದ ಸಾವಿರಾರು ನಾಟಕಗಳು ಪ್ರಸಾರವಾಗಿದ್ದು, ಅದರಲ್ಲೂ ಆಕಾಶವಾಣಿ ಧಾರವಾಡದ ನಾಟಕಗಳು ವಿಶಿಷ್ಟವಾಗಿದ್ದು ತಮ್ಮದೇ ಛಾಪನ್ನು ಮೂಡಿಸಿವೆ. ಆಕಾಶವಾಣಿ ಧಾರವಾಡ ಕೇಂದ್ರ ಅಂದರೆ ರೇಡಿಯೋ ನಾಟಕಗಳಿಗೆ ಪರ್ಯಾಯ ಅಂತಾನೆ ಹೇಳಬಹುದು. ನಮ್ಮ ಕೇಳುಗರು ಸಹ ಪ್ರೀತಿಯಿಂದ ನಾಟಕವನ್ನು ಕೇಳಲು ಕಾತುರರಾಗಿ ಕಾಯ್ತಾ ಇರುತ್ತಾರೆ. ನೂರಾರು ನಾಟಕಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಉಣಬಡಿಸಿದ ಧಾರವಾಡ ಆಕಾಶವಾಣಿ ಈಗಲೂ ಹೊಸ ಹೊಸ ನಾಟಕಗಳನ್ನು ನಿರ್ಮಾಣ ಮಾಡುವುದಲ್ಲದೆ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕೇಳುಗರ ಅತಿ ಬೇಡಿಕೆಗಳ ನಾಟಕಗಳನ್ನು ಮರುಪ್ರಸಾರ ಮಾಡುತ್ತಲಿದೆ. ಕೇಳುಗರೇ, ಈಗ ತಮ್ಮ ಪ್ರತಿಭೆ, ಪರಿಣತಿ ಹಾಗೂ ಕಲಾಶ್ರೀಮಂತಿಕೆಯನ್ನು ಆಕಾಶವಾಣಿಯ ನಾಟಕ ಪ್ರಸಾರಕ್ಕೆ ಧಾರೆ ಎರೆದ ನಾಟಕ ರಚನಾಕಾರರು, ಕಲಾವಿದರು, ನಿರ್ದೇಶಕರು ಬಾನುಲಿ ನಾಟಕಗಳ ಬಗ್ಗೆ ಸಂತಸದಿಂದ ಹಂಚಿಕೊಂಡ ಹೃದಯಂಗಮದ ಅನಿಸಿಕೆಗಳನ್ನು ಕೇಳೋಣ.

0: ಮೊದಲಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಕಿರುತೆರೆ, ದೂರದರ್ಶನ, ಚಲನಚಿತ್ರ ಹಾಗೂ ಬಾನುಲಿ ನಾಟಕಗಳ ಹಿರಿಯ ಕಲಾವಿದರಾಗಿರುವ ದತ್ತಾತ್ರೇಯ ಕುರುಹಟ್ಟಿ.
1: ಆಕಾಶವಾಣಿ ನಾಟಕದ ನಂದು ಪ್ರಯಾಣ ಅಂದ್ರ ಅದು ಯಾವತ್ತಿಗೂ ಮರೆಯಲಾಗಿಲ್ಲ. ಸಾಧಾರಣ 83 2025 ಅಂದ್ರೆ 42 ವರ್ಷದ ಪ್ರಯಾಣ. ರೇಡಿಯೋ ನಾಟಕ ಆಕಾಶವಾಣಿ ಧಾರವಾಡ ಕೇಂದ್ರ ಅಂದ್ರ ನನಗ ಅಗದಿ ಅದು ಅವಿನಾಭಾವ ಸಂಬಂಧ ಅಂತಾರಲ್ಲ ಆತರ. ಅಲ್ಲಿ ಹೋದ ಕೂಡ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತದ ನನಗೆ. ಆ ಏರಿಯಾನ ಹಂಗದನ ಏನೋ ಗೊತ್ತಿಲ್ಲ. ಅವಾಗ ಟಿವಿಯಲ್ಲಿ ಇರ್ತಿದ್ದು ಇಲ್ಲ, ಬರೀ ರೇಡಿಯೋ ಕೇಳ್ತಿದ್ರು. ನಿನ್ನೆ ನಿಮ್ ನಾಟಕ ಬಂದಿತ್ರಿ ತಣ್ಣಾರ, ಮಾಸ್ತಿತ್ತು ಬಿಡ್ರಿ, ಬಾಳ ಚಂದ ಮಾಡಿದ್ರಿ ನೀವು. ಹಿಂಗೆಲ್ಲ ಕೇಳಿದಾಗ ನಮಗೇನೋ ಪದ್ಮಶ್ರೀ ಅವಾರ್ಡ್ ಬಂದಂಗೆ ಅನಿಸ್ಬಿಡ್ತಿತ್ತು. ಅಷ್ಟು ಒಂದು ನಮಗ ಮರ್ಯಾದೆ ಇತ್ತು ಬಿಡ್ರಿ ಆಕಾಶವಾಣಿ ಕಲಾವಿದರಿಗೆ. ಈ ನಾಟಕದ ಅನುಭವ ಹೇಳಬೇಕು ಅಂತಂದ್ರ, ನನ್ನ ಪ್ರಯಾಣ ಆರಂಭ ಆಗಿದ್ದ ಆ ತುದಿ ಈ ತುದಿ ಅನ್ನೋ ನಾಟಕದಿಂದ. ಅಲ್ಲಿಂದ ಇವತ್ತಿನವರೆಗೂ ಅಂದ್ರೆ 2025 ನಿರಂತರವಾಗಿ ನಡ್ಕೊಂಡು ಬಂದದ. ಇತ್ತೀಚೆಗೆ ನಾನು ಮಾಡಿದ ರೂಪಾಯಿ ನಿನ್ನ ತಿಂದು ಬಿಟ್ಟಿತು ರಾಷ್ಟೀಯ ನಾಟಕ, ಅದು ಶ್ರೀಮತಿ ಸುರೇಖ ಅವರು ಡೈರೆಕ್ಷನ್ ಮಾಡಿದ್ರು, ಬಹಳ ಚೆಂದ ಮಾಡಿದ್ರು. ಅದರಾಗ ನಾನು, ಅನಂತ ದೇಶಪಾಂಡೆ, ಗೋಪಾಲ್ ಉಣಕಲ್ಲು, ಅನಘಾಲಿಮಯೆ ಎಲ್ಲ ಅನುಭವಸ್ತ ಕಲಾವಿದರೇ ಇದ್ರು. ನಾಟಕ ಬಹಳ ಚೆಂದ ಮೂಡಿ ಬಂತು.
2: ಕಿಶೋರಿಲಾಲ್, ರೂಪಾಯಿ ನನ್ನ ತಿಂದದ?
3: ಹೌದು ಮಾಣಿಕ್ ಚಂದ್. ನಿಮ್ ರೂಪಾಯಿ ಪಿಶಾಚಿ ಹೆಗಲ್ ಮೇಲೆ ಹತ್ತಿ ನಿಮ್ ಪರಿವಾರದ ಎಲ್ಲರೂ ಅಗ್ದಿ ಐಷಾರಾಮದಿಂದ ಇದ್ದಾರೆ. ಆದ್ರೆ ನಿಮ್ ಚಿಂತೆ ಯಾರಿಗೂ ಇಲ್ಲ, ನಿಮ್ ಚಿಂತೆ ಯಾರಿಗೂ ಇಲ್ಲ, ನಿಮ್ ಚಿಂತೆ ಯಾರಿಗೂ ಇಲ್ಲ, ನಿಮ್ ಚಿಂತೆ ಯಾರಿಗೂ ಇಲ್ಲ.
2: ಕಿಶೋರಿಲಾಲ್,
3: ಕಿಶೋರಿಲಾಲ್ ಮಾಣಿಕ್ ಚಂದ್, ರೂಪಾಯಿಯೇ ನಿಮ್ಮನ್ನು ತಿಂದಿತ್ತು.
1: ಜಿ ಎಂ ಶಿರೇಟ್ಟಿ ಅವರು ನಿರ್ದೇಶಕರಾಗಿ, ಚೇತನ್ ನಾಯಕರು ಇದ್ರು, ವೆಂಕಟೇಶ್ ಗೋಡ್ಕಿಂಡಿ ಸರ್ ಇದ್ರು. ನಾನು ತುಂಬಾ ಜನರ ನಿರ್ದೇಶನದೊಳಗೆ ಕೆಲಸ ಮಾಡಿದೆ. ದಿಗ್ಗಜ ಕಲಾವಿದರು, ದಿಗ್ಗಜ ನಿರ್ದೇಶಕರು ಶ್ರೀಮತಿ ಯಮುನಾಮೂರ್ತಿಯವರು, ಶ್ರೀಮತಿ ಪ್ರಭಾ ಶಿರೂರವರು, ವತ್ಸಲಾ ಕುಲಕರ್ಣಿಯವರು, ಅನಿಲ್ ದೇಸಾಯಿಯವರು, ಶಶಿಧರ್ ನರೇಂದ್ರ ಅವರು, ಆನಂದ್ ಪಾಟೀಲ್ ಅವರು, ಚೆನ್ನಪ್ಪ ಬೆಂಗೇರಿಯವರು, ಸಿಎಸ್ ಕುಂಬಾರ್ ಅವರು ಎಲ್ಲ ಬಹಳ ಆತ್ಮೀಯ ಸ್ನೇಹಿತರಾದರು. ನೆನಪುಳಿಯುವಂತಹ ಒಂದು ಪ್ರಸಂಗ ಏನಂದ್ರ, ಸಂಗೊಳ್ಳಿ ರಾಯಣ್ಣನ ನೇಣಿಗೆ ಹಾಕಿ 150 ಆಗಿತ್ತು. ಅಂದ್ರೆ ಜನವರಿ 26 ನಂದಗಡದೊಳಗ ಆಮಂತ್ರಿತ ಪ್ರೇಕ್ಷಕರ ಎದುರಿಗೆ ಆ ನಾಟಕ ಆ ಸ್ಟೇಜ್ ಮಾಡಿ ಅದು ಎಲ್ಲಾ ಕೇಂದ್ರದಿಂದ ಪ್ರಸಾರ ಆಯ್ತು. ಒಂದು 8-10 ರಿಹರ್ಸಲ್ ಮಾಡಿದ್ವಿ. ಹಿಂದಿನ ದಿವಸ ಎಲ್ಲರೂ ಒದರಾಡಿ ಪಾತ್ರ ಮಾಡಿ ಮಾಡಿ ನನ್ನ ಧ್ವನಿನೂ ಹೋಗ್ಬಿಡ್ತೀವಿ. ನಾಟಕದ ದಿವಸ ಧ್ವನಿನೂ ಹೋಗ್ಬಿಡ್ತೀವಿ. ಅಪ್ಪ ಏನ್ ಮಾಡ್ಬೇಕಾತ್ ನಾನೀಗ, ಹ್ಯಾಂಗ್ ಮಾಡ್ಲಿ, ಏನ್ ಔಷಧ ಮಾಡ್ಲಿ, ಏನೇನೋ ಶುಂಠಿ ತಿಂದಿ, ಬೆಲ್ಲ ತಿಂದಿ, ಏನಾದರೂ ಧ್ವನಿ ಬರವಲ್ತು. ಕೊನೆಗೆ ನಂದಗಡದೊಳಗ ರಾಯಣ್ಣನ ಸಮಾಧಿಗೆ ಹೋಗಿ 3 ಸುತ್ತ ಹಾಕಿ, ಅಪ್ಪ ನಿನ್ ನಾಟಕದಾಗ ನಿನ್ ಪಾತ್ರ ಮಾಡ್ಲಿಕ್ ಬಂದಿಲ್ಲ ನಾನು, ನನ್ನ ಧ್ವನಿ ಹೋಗ್ಬಿಟ್ಟದ, ಏನೋ ಮಾಡಿ ನಿನ್ ಧ್ವನಿ ನಾನು ಕೊಡ್ಬೇಕು ನೀನು

0: ಅಂತೇಳಿ ಒಂದ್ಚೂರು ಅಂಗಾರ ಹಚ್ಚಿಕೊಂಡಿರಿ. ಸಂಜೆ ಮುಂದ ಏಕದಮ್ ಸ್ಟೇಜ್ ಹೋದೆ, ಒಂದೇ ಡೈಲಾಗ ಕಿತ್ತು ಬಂತ ಅವಾಗ ಎಲ್ಲಿತ್ತ ಏನ. ಆಮೇಲೆ ಇನ್ನೊಂದು ನೆನಪು ಉಳಿಯುವಂತದ್ದು ಏನಂದ್ರೆ, ರಾಯಣ್ಣನ ವಂಶಸ್ಥರು ಇದ್ರು ಅಲ್ಲಿ, ಅವರು ಬಂದು ನನಗೆ ಪಟಕ ಸುತ್ತಿದ್ರು. ಆಹಾ, ಅದು ಆ ನೆನಪು ಇವತ್ತಿಗೋದ ನಂದಗಡದ ನಂದದ ನೆನಪು ಅಂತ ಒಂದು ಆಡಿಯೋ ಕ್ಯಾಸೆಟ್ ಇವತ್ತಿಗೂ ಕಾದಿಟ್ಟಿ ನಾನು. ಹಂಗ ಆಕಾಶವಾಣಿ ನಾಟಕದ ನಂದ ಪ್ರಯಾಣ ಅಂದ್ರ ಅದು ಯಾವತ್ತಿಗೂ ಮರೆಯೋ ಆಗಿಲ್ಲ. ಸಾಧಾರಣ 150 ನಾಟಕ ಆಗಿರಬಹುದು, ನಿಜವಾಗಿ ನೆನಪುಳ್ಳಿ ಅಂತ ಅದ್ಬಿಡ್ರಿ.
1: ರಾಜ್ಯದ ಹಲವಾರು ಕೇಂದ್ರಗಳಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿ ನಾಟಕ ರಚನೆ ನಿರ್ಮಾಣ ನಿರ್ದೇಶನಗಳಲ್ಲಿ ತೊಡಗಿಕೊಂಡಿದ್ದ ಆಕಾಶವಾಣಿಯ ವಿಶ್ರಾಂತ ಉಪ ಮಹಾನಿರ್ದೇಶಕರಾದ ಡಾ ಚೇತನ್ ಕುಮಾರ್ ನಾಯಕ್ ಅವರು ತಮ್ಮ ಅನಿಸಿಕೆಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ.
2: ಬಾನುಲಿ ನಾಟಕ ಎಂದಾಕ್ಷಣ ಕಲ್ಪನೆಗೆ ಬರುವಂತಹ ವಸ್ತುಗಳೆಂದರೆ ಆಕರ್ಷಕ ಕಥಾವಸ್ತು, ಸಂಭಾಷಣೆ, ಪಾತ್ರಗಳು, ಸಂಗೀತ ಜೋಡಣೆ, ಕುತೂಹಲ ಕೇಳಿಸುವಂತಹ ಧ್ವನಿ ಸಂಕೇತಗಳು, ಇವೆಲ್ಲ ಮೇಳೈಸಿದಾಗ ಮಾತ್ರ ಒಂದು ಉತ್ತಮ ಬಾನುಲಿ ನಾಟಕ ಜನ್ಮ ತಾಳುತ್ತದೆ ಎನ್ನಬಹುದು. ಬಾನುಲಿ ನಾಟಕ ರಂಗ, ಚಲನಚಿತ್ರ, ಬೀದಿ ನಾಟಕಗಳಿಗಿಂತ ಭಿನ್ನವಾಗಿದೆ. ಕಣ್ಣಿಗೆ ಕಾಣುವ ಕಾಣದ ಲೋಕಗಳ ಆಗು ಹೋಗುಗಳೆಲ್ಲ ರೇಡಿಯೋ ನಾಟಕದ ವಸ್ತುಗಳಾಗಬಲ್ಲವು. ನಮ್ಮ ವಾಸ್ತವಿಕ ಜೀವನದ ಎಂತಹ ಕ್ಲಿಷ್ಟಕರವಾದ ವಿಷಯವನ್ನು ಯಾವುದೇ ಘಟ್ಟದಲ್ಲಿ ಬೇಕಾದರೂ ಹಿಡಿದು ನಿಲ್ಲಿಸಿ ನಮ್ಮ ಮನೋಭಿತ್ತಿಯ ಮೇಲೆ ಮೂಡಿಸಲಿಕ್ಕೆ ಕೇವಲ ಬಾನುಲಿ ನಾಟಕಕ್ಕೆ ಮಾತ್ರ ಸಾಧ್ಯವಿದೆ. ಬಾನುಲಿ ನಾಟಕಕ್ಕೆ ಇರಬೇಕಾದ ವಿಶಿಷ್ಟ ಲಕ್ಷಣಗಳೆಂದರೆ ಚಿಕ್ಕ ಚೊಕ್ಕ ಆಕರ್ಷಕ ಕಥಾವಸ್ತು, ಅವಶ್ಯಕತೆಗೆ ಬೇಕಾಗುವಂತಹ ಪಾತ್ರಗಳು, ಲಘು ಸಂಭಾಷಣೆ, ದೃಶ್ಯ ಪರಿವರ್ತನೆಗೆ ಬಳಸಬೇಕಾದಂತಹ ಸಂಗೀತ, ಕರಾರುವಾಕಾಗಿ ದೃಶ್ಯ ಜೋಡಣೆಗಳು, ಅವಶ್ಯಕತೆಗೆ ಅನುಸಾರ ನಿರೂಪಣೆ. ಬಾನುಲಿ ನಾಟಕದಲ್ಲಿ ನಟ ನಟಿಯರು ವೇಷಭೂಷ, ಹಾವಭಾವ, ದುಃಖ ಸಂತೋಷ ಎಲ್ಲವನ್ನೂ ಮಾತುಗಳ ಮುಖಾಂತರವೇ ವ್ಯಕ್ತಪಡಿಸಬೇಕಾಗುತ್ತದೆ. ಮಾತಿನ ಮೂಲಕವೇ ಸಾಗುವ ಈ ನಾಟಕ ಪ್ರಕಾರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಇದು ಕಣ್ಣಿಗೆ ಕಾಣುವ ಕಾಣದ ಎಲ್ಲ ಭಾವನೆಗಳನ್ನು ಚಿತ್ರಿಸಬಲ್ಲಂತಹ ಕಲೆಯ ವ್ಯಾಪ್ತಿಗೆ ಸೇರಿದ ನಾಟಕ. ಆದ್ದರಿಂದಲೇ ಬಾನುಲಿ ನಾಟಕ ಬೇರೆ ನಾಟಕ ಪ್ರಕಾರಗಳಿಗಿಂತ ಹೆಚ್ಚು ಭಿನ್ನ, ವಿಶಿಷ್ಟ, ಪರಿಣಾಮಕಾರಿ ಎನ್ನಬಹುದು. ಅಣೋರಣಿಯಾನ್ ಮಹಿತೋ ಮಹಿಯಾನ್ ಅಂದ ಹಾಗೆ ಬಾನುಲಿ ನಾಟಕದ ವ್ಯಾಪ್ತಿಗೆ ಸೀಮೆ ಇಲ್ಲ. ಆಕಾಶದಿಂದ ಪಾತಾಳದವರೆಗೂ ಯಾವುದೇ ವಿಷಯವಾಗಲಿ ಇಲ್ಲಿ ಹಿಡಿದಿಡಬಹುದಾಗಿದೆ. ಈ ನಾಟಕದಲ್ಲಿ ಗಿಡ, ಮರ, ಪಶು ಪಕ್ಷಿ, ಮೂರ್ತ ಅಮೂರ್ತ ಭಾವನೆಗಳು ಪಾತ್ರಗಳಾಗಬಲ್ಲವು. ನಾಟಕ ಸ್ವಾರಸ್ಯಕರವಾಗಿದ್ದರೆ ಮಾತ್ರ ಕೇಳುಗರನ್ನ ಹಿಡಿದಿಡಬಹುದು. ಬಾನುಲಿ ನಾಟಕಗಳಲ್ಲಿ ಆರಂಭ ಹಾಗೂ ಅಂತ್ಯ ವಿಶೇಷವಾಗಿರಬೇಕು. ಕೇಳುಗನನ್ನು ಕೊನೆಯವರೆಗೂ ತನ್ನೊಂದಿಗೆ ಹಿಡಿದಿಡಬೇಕು. ಅಂದಾಗಲೇ ನಿರ್ಮಾಣ ಹಾಗೂ ನಿರ್ಮಾಪಕನ ಪ್ರಯತ್ನಕ್ಕೆ ಸಿಕ್ಕ ಯಶಸ್ಸು ಎನ್ನಬಹುದು.
3: ಡಾಕ್ಟರ್ ಸಾಹೇಬ್ರೇ, ಯಾನ್ ಬರೋಡ?
4: ಏನ್ ಬರೋಡಾನ, ಕಲ್ಕತ್ತಾನ?
3: ಹತ್ತು ಬಾರಾಯ್ರಿ ಬರೋಡಾ ಪಂಡೆ, ನಾನು ಒಳಗಡೆ ಬರಬಹುದಾ ಅಂತ.
4: ಒಳಗ್ ಬರ್ರಿ. ಏನಾತು?
3: ಎಂಕ್ಲನ ಮಂಡೆ ಬೆಚ್ಚಾಂಡ್.
4: ಏನ್ ಮಂಡೆ, ಟ್ಯೂಸ್ಡೇ, ಏನ್ರಿ ಅದು?
3: ಅಯ್ಯೋ ಮಾರಾಯರೇ, ತುಳುವಿನಲ್ಲಿ ಮಂಡೆ ಅಂದ್ರೆ ತಲೆ. ಅದು ಬಿಸಿಯಾಗಿದೆ, ತುಂಬಾ ದಿನದಿಂದ ತಲೆ ನೋಯಿಸ್ತಾ ಇದೆ, ನೋಯಿಸ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇಲ್ಲ.
4: ಯಾಕೆ ಅಂದ್ರೆ ಪಿತ್ತ ನರದೌರ್ಬಲ್ಯ, ಉಷ್ಣಕ್ಕೆ ಹೀಗಾಗ್ಯೋದಿದೆ.
3: ಓ ಅಂಚೆನಾ? ಇದು ಪಿತ್ತ, ಉಷ್ಣ, ನರದು ಬಲ್ಯ.
4: ನರದು ಬಲ್ಯ ಅಲ್ಲ, ನರ ದೌರ್ಬಲ್ಯ.
3: ಅದು ಅದು ನಮಗೆ ಹೇಗೆ ಗೊತ್ತಾಗೋದು ಮಾರಾಯರಿ? ಅದು
1: ಈಗ ಕೇಳಿ, ನಾಟಕ ರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವ ಯಮುನಾಮೂರ್ತಿ ಅವರ ಅನಿಸಿಕೆಗಳನ್ನ.
5: ಆಕಾಶವಾಣಿಯಲ್ಲಿ ನಾಟಕ ಅಂದ್ರೆ ಶ್ರಾವ್ಯ ಮಾಧ್ಯಮದಲ್ಲಿ ದೃಶ್ಯನ ಹೇಗೆ ತೋರಿಸೋದು ಅಂತ, ಇದಕ್ಕೆ ಕೆಲವು ವಾಕ್ಯಗಳು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಉದಾಹರಣೆಗೆ ರಂಗ ನಾಟಕದಲ್ಲಿ ರಂಗದ ಮೇಲೆ ಯಾರೋ ಒಂದು ಹೆಣ್ಮಗಳು ಬರ್ತಾ ಇರ್ತಾಳೆ, ಎಲ್ಲೋ ಧ್ಯಾನದಲ್ಲಿ ಮಧ್ಯದಲ್ಲಿ ನಿಂತಿರೋ ಒಂದು ಬಕೆಟ್ನ ಒದೀತಾಳೆ, ತಾನು ಬೀಳ್ತಾಳೆ. ನೋಡೋರು ಕಾಣಿಸ್ತಾ ಇದೆ ಅವ್ರು ಬಿದ್ದಿದ್ದು ಬಕೆಟ್ ಬಿದ್ದಿದೆ.

0: ಇದ್ದು ಎಲ್ಲ ಹೇಳಿ ಅವ್ರು ನರಳ್ಬೋದು ಅಯ್ಯೋ ಅಂತ ಅನ್ಬೋದಷ್ಟೇ ಹೊರತು ಇನ್ನೇನು ಅವಶ್ಯಕತೆ ಇರಲ್ಲ. ಆದರೆ ಇದನ್ನು ಬಾಂಧವ್ಯ ಒಳಗೆ ಅಂದರೆ ಸವ್ಯದಲ್ಲಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಹಾಕಿದ್ರೆ ಕೇಳೋರಿಗೇನೂ ಅರ್ಥ ಆಗೋದಿಲ್ಲ, ಏನಿದು ಕೆಟ್ಟದಿರಬೇಕೆಲ್ಲೋ ನಮ್ಮ ರೇಡಿಯೋ ಅಂತ ತಿಳ್ಕೊತಾರೆ. ಸವ್ಯದಲ್ಲಿ ದೃಶ್ಯನ ಕೇಳಿಸ್ಬೇಕಾದ್ರೆ ಕೆಲವು ವಾಕ್ಯಗಳು ಭಾಳ ಮುಖ್ಯ ಅಂತ ಅನಿಸುತ್ತೆ. ಇದಕ್ಕೆ ಈ ವಾಕ್ಯಗಳು ಅಂತಂದರೆ ಇವಾಗ ಅವ್ರು ಬಂದು ಬಿದ್ದಾಗ ಅಲ್ಲೇ ಇನ್ನೊಂದು ಧ್ವನಿ ಯಾರು ಅಯ್ಯಯ್ಯೋ ಏನ್ರಿ ಅಮ್ಮವ್ರೆ ಇಷ್ಟೋಡ್ ಬಕೆಟು ಕಣ್ಣೆದು ಕಾಣೋಂಗೆ ಇಟ್ಟೀನಿ ಅದು ಹೆಂಗೆ ಬಂದು ಬಿದ್ದುಬಿಟ್ರಿ ನೀವು ಅಯ್ಯಯ್ಯೋ ಅಂತ ಅಂದರೆ, ಅಥವಾ ಇನ್ನೊಂದು ಗಂಡು ಧ್ವನಿ ಅಂತ ಇಟ್ಕೊಳ್ಳಿ ಓ ಯೋ ಯೋ ಏನೇ ಇಷ್ಟು ದೊಡ್ಡ ಬಕೆಟ್ ನೀನು ಕಾಣಿಸ್ತಾ ಇಲ್ವೇನೆ ಎಲ್ಲೂ ಬಿದ್ದುಬಿಟ್ಟಿಯಲ್ಲ ನೋಡು ನೋಡು ಮೊನ್ನೆ ಎಲ್ಲ ಸರಿ ಮಾಡಿಸಿದ್ದೆ ನೆಲ ನೆಲ ಸೀಳೋಗ್ಬಿಟ್ಟಿದೆ ನೋಡು ಅಂತಂದರೆ ಆಗ ಏನು ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನೆರೇಟಿವ್ ಡೈಲಾಗ್ಸ್ ಅಂದರೆ ನಿರೂಪಣೆ ಮಾಡುವಂಥ ವಾಕ್ಯಗಳು. ಇದಿಲ್ಲದೆ ಇದ್ದರೆ ಬಾನುಲಿ ನಾಟಕ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಏನೇ ಹೇಳಿದ್ರು ಕೂಡ ನಾನು ಧ್ವನಿ ಒಂದೇ ಇಲ್ಲಿ ಮುಖ್ಯ ಇಲ್ಲದೆ ಇರೋದ್ರಿಂದ ಕಣ್ಣಿಗೆ ಏನು ಕಾಣಿಸೋದೇ ಇಲ್ಲ. ಅದರಿಂದ ಧ್ವನಿಯೊಳಗೇನೆ ಏನಾಗ್ತಿದೆ ಅಂತ ತೋರಿಸ್ಬೇಕಾಗತ್ತೆ.
1: ನಾಟಕ ಕಲೆಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿರುವ ರಂಗಕಲಾವಿದರಾಗಿರುವ ಬಸವರಾಜ್ ಬೆಂಗೇರಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹೀಗೆ ತಿಳಿಸುತ್ತಾರೆ.
2: ಧಾರವಾಡ ಆಕಾಶವಾಣಿಯ ಮೂಲಕ ನಮ್ಮ ನಾಡಿನ ಅನೇಕ ಪ್ರಸಿದ್ಧ ನಾಟಕ ಸಂಘಗಳು ಪ್ರಸ್ತುತಪಡಿಸಿದ ರಂಗನಾಟಕಗಳು ನಾಡವರ ಕಿವಿ ತುಂಬಿವೆ. ನಾನು 8-10 ವರ್ಷದ ಬಾಲಕನಿದ್ದಾಗ ಧಾರವಾಡ ರೇಡಿಯೋದಿಂದ ಕೇಳಿದ ಜಗನ್ಮಾಯ ನಾಟಕ ಮೊಟ್ಟ ಮೊದಲ ಬಾರಿಗೆ ನನಗೆ ರಂಗ ಸಾಹಿತ್ಯದ ಸುರಮ್ಯ ಕಥನ ಕಲಾ ವಾಗ್ಜರಿಯನ್ನು ಪರಿಚಯಿಸಿತ್ತು. ಬಹುಶಃ ಅದು ಕಂದಗಲ್ ಹನುಮಂತರಾಯರು ರಚಿಸಿದ ನಾಟಕವಿರಬೇಕೆಂಬುದು ನನ್ನ ಊಹೆ. ನಂತರ ರಕ್ತರಾತ್ರಿ, ಅಕ್ಷಯಾಂಬರ, ಬಾಣಸಿಗ ಭೀಮ ಮುಂತಾದ ರಂಗನಾಟಕಗಳು ಧಾರವಾಡ ಆಕಾಶವಾಣಿಯ ಮೂಲಕ ಬಿತ್ತರಗೊಂಡಿವೆ. ವರಪ್ರಧಾನ ನಾಟಕವಂತೂ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲಘಟ್ಟದ ನಾಟಕವಾಗಿದ್ದು ನಾಡಿನ ಶ್ರೇಷ್ಠ ಸಂಗೀತಗಾರರಾಗಿದ್ದ ಪದ್ಮಭೂಷಣ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರರ ವಿದ್ಯಾರಣ್ಯರ ಪಾತ್ರ ಹಾಗೂ ಬಸವರಾಜ್ ಮನ್ಸೂರರ ಹಕ್ಕಬುಕ್ಕರ ಪಾತ್ರದಲ್ಲಿ ಬಿತ್ತರಗೊಂಡಿದೆ. ಮುಂದೆ ನಮ್ಮ ವೃತ್ತಿ ರಂಗಭೂಮಿಯ ನಾಟಕಕಾರರಾದ ಪಿಬಿ ದುತ್ತರಿಗೆಯವರ ಹರಗಿರಿಜೆ, ಇಳಕಲ್ ಸೀರೆ, ಸಂಪತ್ತಿಗೆ ಸವಾಲು ಮುಂತಾದ ನಾಟಕಗಳು ಅವರದೇ ಆದ ಸಿದ್ಧಶಕ್ತಿ ನಾಟಕ ಮಂಡಳಿ ಸೂಳೆಬಾವಿ ಕಂಪನಿಯ ಮೂಲಕ ಸಿದ್ಧಗೊಂಡು ಪ್ರಸಾರವಾಗಿವೆ. ಶ್ರೀ ದುತ್ತರಿಗೆಯವರ ಹರಗಿರಿಜೆ ನಾಟಕವಂತೂ ಅಪೂರ್ವ ಅಪ್ರತಿಮ ರಂಗ ಸಾಹಿತ್ಯವನ್ನೊಳಗೊಂಡಿದ್ದು ನನ್ನಂತಹ ಅನೇಕ ನಾಟಕಾಸಕ್ತರಿಗೆ ರಂಗ ಸಾಹಿತ್ಯದ ರಸದೌತಣವನ್ನೇ ಉಣಬಡಿಸಿತ್ತು. ಗೋಕಾ ಕಂಪನಿಯ ಕಲಾವಿದ ಕೊಟ್ರೇಶ್ ಅವರ ಶ್ರೀ ಕೊಟ್ಟೂರೇಶ್ವರ ನಾಟ್ಯ ಸಂಘ ನೂಲಗೇರಿ ಇವರಿಂದ ನವಲಗುಂದದ ನಾಗಲಿಂಗಲೀಲೆ, ಸಿದ್ಧಾರೂಢ ಮಹಾತ್ಮೆ ನಾಟಕಗಳು, ಎಣಗಿ ಬಾಳಪ್ಪನವರ ದೇವರ ಮಗು, ಜಗಜ್ಯೋತಿ ಬಸವೇಶ್ವರ ರಂಗನಾಟಕಗಳು ಪ್ರಸಾರವಾಗಿವೆ. ನನ್ನ ಸ್ವರಚಿತ ಸ್ವ ಅಭಿನಯದ ಕರ್ತೃ ಶ್ರೀ ಜಗದ್ಗುರು ಶಿರಹಟ್ಟಿ ಫಕೀರೇಶ್ವರ ಮಹಾತ್ಮೆ ನಾಟಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ನಮ್ಮ ಹಿರಿಯ ಕವಿಗಳಾದ ದರಾ ಬೇಂದ್ರೆ, ಕುವೆಂಪು, ಶ್ರೀರಂಗ, ಗಿರೀಶ್ ಕಾರ್ನಾಡ್, ಪರ್ವತವಾಣಿ, ಚಂಪಾ, ಸಿದ್ಧಲಿಂಗ್ ಪಟ್ಟಣಶೆಟ್ಟಿ, ಗೋವಿಂದ ಮಣ್ಣೂರ ಮುಂತಾದವರ ನಾಟಕಗಳು ಪ್ರಸಾರಗೊಂಡಿವೆ. ಹಿರಿಯ ನಿರ್ದೇಶಕರ ಸಹಾಯ ಸಹಕಾರದಿಂದ ರಂಗನಾಟಕ ಸಾಹಿತ್ಯ ಧಾರವಾಡ ಆಕಾಶವಾಣಿಯ ಮೂಲಕ ನಾಡಿನ ಮೂಲೆ ಮೂಲೆಗೂ ತಲುಪಿ ಕನ್ನಡ ನಾಡಿನ ರಂಗ ಶ್ರೀಮಂತಿಕೆಯನ್ನು ಹೆಚ್ಚಿಸಿದೆ.
1: ಇನ್ನು ಮುಂದೆ ಕೇಳೋಣ ಹೆಸರಾಂತ ನಾಟಕ ರಚನಾಕಾರರಾದ ಡಾಕ್ಟರ್ ಗೋವಿಂದ ಮಣ್ಣೂರವರ ಅನಿಸಿಕೆಗಳನ್ನ.
3: ಆಕಾಶವಾಣಿ ಒಂದು ಸಶಕ್ತ ಮಾಧ್ಯಮ. ಅದರಲ್ಲಿ ನಾಟಕ ಬಹಳಷ್ಟು ವೈವಿಧ್ಯಮಯ. ನಾಟಕ ಆಸಕ್ತಿ ಹುಟ್ಟಿಸುವಂತೆ ಇರಬೇಕು. ಸಮಯ ಪ್ರಜ್ಞೆ ಅವಶ್ಯ. ಆದಷ್ಟು ಚಿಕ್ಕ ಶಬ್ದಗಳನ್ನು ಬಳಸುತ್ತೇವೆ. ನಾಟಕದ ಕಥಾವಸ್ತು ಶ್ರೋತೃಗಳ ಮೇಲೆ, ಇಡೀ ಕುಟುಂಬ ಸದಸ್ಯರ ಮೇಲೆ ಪ್ರಭಾವ ಬೀರಿ ಆನಂದಿಸುವಂತೆ ಇರಬೇಕು. ಮುಕ್ತಾಯ ಸೂಚ್ಯವಾಗಿರಬೇಕು. ನಾಟಕದಲ್ಲಿ ನೀಡುವ ಕಥೆಯ ಸಂದೇಶ ಸ್ಪಷ್ಟವಾಗಿರಬೇಕು. ಮುಕ್ತಾಯ ಸಂದೇಶ ಶ್ರೋತೃಗಳಿಗೆ ಬಿಡಬೇಕು. ಬಾನುಲಿ ನಾಟಕವೆಂದರೆ ಒನ್ ವೇ ಟ್ರಾಫಿಕ್ ಇದ್ದಂತೆ. ಪಾತ್ರಧಾರೆಯ ಧ್ವನಿಯ ಏರಿಳಿತ, ಶ್ವಾಸೋಚ್ಛ್ವಾಸ, ದುಃಖ, ಆಶ್ಚರ್ಯ, ಸಂತೋಷ, ಸಿಟ್ಟು, ಷಡವು ಎಲ್ಲವೂ ಧ್ವನಿಯ ಏರಿಳಿತ.

0: ಕಡಿತಗಳಿಂದಲೇ ಸಶಕ್ತವಾಗಿ ಮೂಡಿಬರಬೇಕಾಗಿರುವುದು ಅವಶ್ಯ. ಶ್ರೋತೃಗಳಿಗೆ ನೈಜತೆಯ ಅನುಭವ ಆಗಬೇಕಾದರೆ ಸಮಯ ಸನ್ನಿವೇಶಗಳಿಗೆ ತಕ್ಕಂತೆ ನಾಟಕ ಮುಂದುವರಿದು ಅಚ್ಚಳಿಯದೆ ಪ್ರಭಾವ ಶ್ರೋತೃಗಳ ಮೇಲೆ ಬೀರಬೇಕಾಗುತ್ತದೆ. ಇದಕ್ಕೆ ನಾಟಕದ ಕಥಾವಸ್ತು ಶ್ರೋತೃಗಳ ಮೇಲೆ ಪ್ರಭಾವ ಬೀರಿ ಆನಂದಿಸುವಂತೆ ಇರಬೇಕಾಗುತ್ತದೆ. ಆಕಾಶವಾಣಿಯ ನಾಟಕ ಧ್ವನಿ ಪ್ರಮುಖ ಪಾತ್ರ ವಹಿಸುತ್ತದೆ. ನುಡಿಯುವ ಕಂಠ ಕೇಳುವ ಕಿವಿಗಳ ಮಿಲನವಾದಾಗ ನಾಟಕ ಯಶಸ್ವಿಯಾಗುತ್ತದೆ. ನಿರ್ದೇಶಕರು ಸೂಕ್ತ ಸಮರ್ಥರಾದಷ್ಟು ನಾಟಕ ಕೆಳಗಟ್ಟುತ್ತದೆ. ಆಯಾ ಪಾತ್ರಗಳಿಗೆ ಹೊಂದುವಂತೆ ಸ್ಪಷ್ಟ ಉಚ್ಚರಿಸುವ ಧ್ವನಿ ಪಡೆದ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡರೆ ನಾಟಕ ಅದ್ಭುತವಾಗಿ ಹೊರಹೊಮ್ಮಿ ಕೇಳುಗರನ್ನು ಸ್ಮರಣೀಯವಾಗಿಸುತ್ತದೆ. ಕಲಾವಿದರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದರೆ ಮಾತ್ರ ನಾಟಕ ಯಶಸ್ವಿಯಾಗುತ್ತದೆ. ಇದಕ್ಕೆಲ್ಲ ನಿರ್ದೇಶಕರ, ಕೃತಿ ರಚನಾಕಾರರ ಪರಿಶ್ರಮ, ತಂತ್ರಜ್ಞಾನದ ಚಮತ್ಕಾರ, ಕಲಾವಿದರ ಪರಿಶ್ರಮದ ಮೂಲಕ ಒಂದು ನಾಟಕ ಹುಟ್ಟುತ್ತದೆ ಹಾಗೂ ಖ್ಯಾತಿ ಪಡೆಯುತ್ತದೆ. ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಆಕಾಶವಾಣಿಯ ನಾಟಕ ಯಶಸ್ವಿಯಾಗುತ್ತದೆ. ಆದ್ದರಿಂದ ನಾಟಕಗಳನ್ನು ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು, ಇದೊಂದು ಟೀಮ್ ವರ್ಕ್ ಇರೋದ್ರಿಂದ ಇವರೆಲ್ಲರ ಸಹಕಾರದಿಂದ ನಾಟಕ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ ಎಂದು ನನಗೆ ಅನಿಸುತ್ತದೆ.
1: ಆಕಾಶವಾಣಿಯ ನಾಟಕ ವಿಭಾಗದಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿರುವ ಪ್ರಭಾ ಸಿರೂರ್.
2: ವಾರಕ್ಕ ಮೂರು ನಾಟಕಗಳು ಸಾಧಾರಣ ಇರ್ತಿದ್ವು. ಒಂದು ಬುಧವಾರ ರಾತ್ರಿ ಅರ್ಧ ತಾಸಿಂದು ಅಥವಾ ಒಂದು ತಾಸಿಂದು, ಆಮೇಲೆ ಆದಿತ್ಯವಾರ ಮುಂಜಾನೆ ಇರ್ತಿತ್ತು, ಇನ್ನೊಂದು ಗುರುವಾರ ನ್ಯಾಷನಲ್ ಪ್ಲೇಸ್ ಬರ್ತಿದ್ವು. ನ್ಯಾಷನಲ್ ಪ್ಲೇ ಕನ್ನಡ ವರ್ಷನ್ಸ್ ನಾವಿದ್ದಾಗ ಬರೀ ನಮ್ಮ ಧಾರವಾಡ ಬೆಂಗಳೂರು ಅಷ್ಟ ಮಾಡ್ತಿದ್ವು. ನ್ಯಾಷನಲ್ ಪ್ಲೇ ಸ್ಕ್ರಿಪ್ಟ್ಸ್ ಚಲೋನೂ ಇರ್ತಿತ್ತು, ಎಲ್ಲ ಸ್ಟೇಷನ್ ಅದು ಒಳ್ಳೆ ಸ್ಕ್ರಿಪ್ಟ್ಸ್ ಕಾಪಿ ಮಾಡಿ ದಿಲ್ಲಿ ಕಲ್ಚರ್ ಅವ್ರು ಸೆಲೆಕ್ಟ್ ಮಾಡಿ ನ್ಯಾಷನಲ್ ಪ್ಲೇ ಮಾಡ್ತಿದ್ರು. ಬೇರೆ ಬೇರೆ ಭಾಷೆದು ಅನುವಾದ ಮಾಡಿ ಕಳಿಸ್ತಿದ್ರು, ಅದರದ್ದು ನಾವು ನ್ಯಾಷನಲ್ ಪ್ಲೇ ಮಾಡ್ತಿದ್ವಿ. ಆರ್ಟಿಸ್ಟ್ ಅಂತೂ ಆಡಿಷನ್ ಮಾಡೇ ತಗೋತಾರಲ್ಲ, ಆಮೇಲೆ ಕೆಲವು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗೆ ಗ್ರೇಡ್ಸ್ ಇರ್ತಾವ, ಅದ್ರೊಳಗೆ ಎ ಇರ್ತದ, ಬಿ ಹೈ ಇರ್ತದ, ಬಿ ಇರ್ತದ. ಎ ಗ್ರೇಡ್ದವ್ರು ಭಾಳ ಚಲೋ ಇರ್ತಾರೆ ಮತ್ತು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಮೇನ್ ರೋಲ್ಸು ನಾವು ಅವ್ರ ಕಡೆಯಿಂದ ಮಾಡಿಸ್ತಿದ್ವಿ. ಎರಡು ದಿವಸ ರಿಹರ್ಸಲ್, ಮೂರನೇ ದಿವಸ ಫೈನಲ್ ರಿಹರ್ಸಲ್ಲು ಮತ್ತು ರೆಕಾರ್ಡ್. ಸ್ಟೇಜ್ ನಾಟಕಕ್ಕೆ ಮತ್ತು ರೇಡಿಯೋ ನಾಟಕಗಳಿಗೆ ಬರಕದ. ಸ್ಟೇಜ್ ನಾಟಕ ಅಂದ್ರೆ ಅಭಿನಯಕ್ಕೂ ಅಷ್ಟೇ ಮಹತ್ವ ಇರ್ತದೆ, ಇಲ್ಲೇ ಬರೇ ಧ್ವನಿಯಿಂದ ನಾವು ಮಾಡ್ಬೇಕಾಗ್ತದಲ್ಲ, ಹಿಂಗಾಗಿ ಧ್ವನಿಯೊಳಗೆ ಏರಿಳಿತ ಫೀಲಿಂಗ್ಸು ಅದರ ಕಡೆ ಲಕ್ಷ ಕೊಡ್ಬೇಕಾಗ್ತದೆ. ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ದಿಂದ ಒಮ್ಮೊಮ್ಮೆ ನಡೀತದೆ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ, ಆದ್ರೆ ಇದ್ರೊಳಗೆ ಸ್ಪಷ್ಟ ಮಾತು ಬರಬೇಕು, ಯಾಕಂದ್ರೆ ಮಾತಿಂದ ಅಲ್ಲ ರೇಡಿಯೋ ಅಂದ. ಆ ರೋಲ್ಸ್ ತಕ್ಕ ಅದು ಮಾಡೋದು ಪ್ರೊಡ್ಯೂಸರ್ದು ಶಾನತನ, ಯಾವ ರೋಲಿಗೆ ಯಾವ ವಾಯ್ಸು ಬರೋಬರಿ ಆಗ್ತದೆ, ಅವ್ರು ಹೆಂಗೆ ಮಾಡ್ತಾರೆ ಅದು ನಮ್ಗೆ ಅನುಭವದಿಂದ ತಿಳಿತಾ ಹೋಗ್ತದೆ. ಒಳ್ಳೆ ಮೇನ್ ರೋಲ್ಸ್ ಇದ್ದದ್ದೆಲ್ಲ ಮೊತ್ತಕ್ಕೆ ಎ ಗ್ರೇಡ್ದವ್ರು ಕೊಡ್ತೇವೆ, ಆಮೇಲೆ ಬಿ ಗ್ರೇಡ್ದವ್ರು ಚಲೋ ಇದ್ದವರಿಗೆ ಆ ರೋಲ್ ಅವ್ರು ಮಾಡಬಲ್ಲರು. ಅದು ತಿಳ್ಕೊಬೇಕಾದ್ರೆ ನಾವು ಅನುಭವ ಬೇಕು, ನಾವು ಮಾಡಿಸಿ ಮಾಡಿಸಿ ಅಥವಾ ಕೇಳಿ ಕೇಳಿ. ವಯಸ್ಸಿನ ಮೇಲೆ ಇರುವುದಿಲ್ಲ ಧ್ವನಿ, ಸಣ್ಣವರಿದ್ರೂ ಮುದುಕರ ಥರ ಮಾಡೋದು ಭಾಳ ಚಂದ ನ್ಯಾಚುರಲ್ ಆಗಿ ಮಾಡ್ತಿರ್ತಾರೆ ಕೆಲವರು, ಆಮೇಲೆ ಮಧ್ಯಮ ವಯಸ್ಸಿನವ್ರು ಸಣ್ಣವ್ರ ಥರ ಮಾಡೋರು ಇರ್ತಾರೆ. ಹಂಗೆ ಅವ್ರ ಧ್ವನಿ ನಮಗೆ ಬೇಕು ಮುಖ್ಯ, ಅವ್ರದ್ದು ವಯಸ್ಸು ಅವ್ರದ್ದು ಅಪೀರಿಯನ್ಸು ಏನು ಬೇಡ. ಹಂಗೆ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಿರ್ತದೆ.
1: ಧಾರವಾಡ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾಗಿರುವ ವೀರಣ್ಣ ಪತ್ತಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ.
3: ಸರಸರ ವಿಚಾರ ಮಾಡಿದರ ಹಳೆಯದೆಲ್ಲವೀ ನೆಲದಾಗ, ಹೂವು ಬಿದ್ದಿದೆ ವಿಶ್ವವೆಲ್ಲವಿದು ಹೊಸತು ಎಂಬುವರ ಕಣ್ಣಾಗ, ಬೀಜ ಮಾಯವಾಗಿ ಸಸಿ ಆಗತದ ಹೂವು ಹುಟ್ಟುತ್ತದ ತೆಲಿಮ್ಯಾಗ, ಹೂವಿನ ಹೊಟ್ಟ್ಯಾಗ ತನಿ ಕಾಣತದ ಹೊಸ ಕಾಳ ತೆನಿಮೈಯಾಗ.
4: ನಾನು ಆಕಾಶವಾಣಿಗೆ ಸೇರಿಕೊಂಡಾಗ ಬಹಳ ಸಮೃದ್ಧ ಇತ್ತು. 69 ನಾನು ಮಗುವಾಗಿದ್ದಾಗ ನಾನು ಸೇರಿಕೊಂಡೆ. ಮೊದಲೇ ನಾಟಕ ನಂದು ದೇವಿ ಕಂಡ ಬೆಳಕು, ಗೌರೀಶ್ ಕಾಯ್ಕಿಣಿಯವ್ರದ್ದು. ಕುಪ್ಪುಸ್ವಾಮಿ ರೋಲು ನಮ್ಮ ಎಚ್ ವಿ ರಾಮಚಂದ್ರ ರಾವ್ ಮಾಡಿದ್ದರು. ಪ್ರಭಾ ಶಿರೂರ್ ನನ್ನ ತಾಯಿ ರೋಲ್ ಮಾಡಿದ್ದರು. ಹಿಂಗೆ ಅಲ್ಲಿ ಶುರುವಾಯಿತು. ನಾನು ಭಾಷೆಯನ್ನು ಸರಿಯಾಗಿ ಹೆಂಗೆ ಉಪಯೋಗ ಮಾಡಬೇಕು, ಹೆಂಗೆ ಮಾತಾಡಬೇಕು ಅಂತ ಕಲ್ತ್ಕೊಂಡಿದ್ದೇನೆ ಆಕಾಶವಾಣಿಯಿಂದ. ಯಾಕಂದ್ರೆ ನನ್ನ ಗುರುಗಳು ಪಟ್ಟನಕುಡಿ ಮಾಸ್ತರ್ ಏನು ಬೀಜ ಬಿತ್ತಿದ್ರು ಅದಕ್ಕೆ ನೀರಿರೋದು ಸಾಕಿದ್ದು ಆಕಾಶವಾಣಿ. ಆಕಾಶವಾಣಿ ಒಳಗೆ ವಾಯ್ಸ್ ಮಾಡ್ಯುಲೇಷನ್ನು, ಶಬ್ದಗಳನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು, ಶಬ್ದದೊಳಗೇ ಒಂದು ಅರ್ಥ ಆದರೆ ಮನಸ್ಸಿನೊಳಗಿನ ಭಾವನೆ ಮಾತಿನ ರೂಪದಾಗ ಹೊರಗೆ ಬಿದ್ದಾಗ ಅದು ಕೇಳುಗರ ಮನಸ್ಸನ್ನು ಮುಟ್ಟುತ್ತದೆ.

0: ಇಲ್ಲೇ ಕಣ್ಣಿಗೆ ಕಾಣಿಸೋದಿಲ್ಲ. ಬಟ್ ನಮ್ಮ ಧ್ವನಿ ಮೂಲಕ ಮತ್ತೊಬ್ಬರ ಕೇಳುಗರ ಮನಸ್ಸನ್ನು ಮುಟ್ಟೋದು ಹೆಂಗೆ ಅಂತ ಕಲಿಸಿದ್ದು ಆಕಾಶವಾಣಿ. ಒಂದು ನಾಟಕ ನಾವು ಮಾಡಿದ್ವಿ ಸಂದರ್ಶನ ಅಂಥೇಳಿ, ಕವಿತಾ ಬಗಲಿ ಇದ್ದರು, ಯಮುನಾ ಮೂರ್ತಿಯವರು ನಿರ್ದೇಶನ, ಬಹಳಷ್ಟು ಮಂದಿ, ಮಾಲತೇಶ್ ಮೋಟೆಬೆನ್ನೂರು, ಪಿಸ್ಸೆ ಜನಗೌಡರು, ಜಾಡರ್ರು, ಹಿಂಗೆ ಎಲ್ಲರೂ ಕೂಡ್ಕೊಂಡು ಅವರವರು ಏನು ಪ್ರತಿಭೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ನಿರ್ದೇಶಕರು ಮಾಡಿದ್ರು ಅವತ್ತು. ಈಗ ಹಿಂದಕ್ಕೆ ಏನಾಗ್ತಿತ್ತು ಅಂದರೆ, ಒಂದು ಮರ, ಒಂದು ಗಿಡದ ಇದ್ರ ಮೇಲಿಂದ ಸಾಕಷ್ಟು ಬರ್ತಿದ್ದವು ನಾಟಕಗಳು. ಈಗ ಹೊಸ ಹೊಸ ನಾಟಕಗಳು ಬರಬೇಕು, ಸಾಕಷ್ಟು ವಿಷಯಗಳು ಈಗ ಹುಟ್ಟುಕೊಂಡವ. ಈಗ ಜನಕ್ಕೆ ಮುಟ್ಟುವಂಥ ನಾಟಕಗಳನ್ನು ಲೇಖಕರು ಬರೆದುಕೊಡಬೇಕು, ಅವು ಪ್ರಸಾರ ಆಗಬೇಕು, ಅವಕರಿಂದ ಪ್ರಭಾವ ಜಾಸ್ತಿ ಆಗ್ತದೆ. ಯಾಕಂದರೆ ಯುವ ಜನಾಂಗ ಇವತ್ತು ಏನಾಗ್ತದೆ, ದಾರಿ ತಪ್ಪಲಿಕ್ಕತ್ತದ. ಸಂಸ್ಕೃತಿಯನ್ನು ಬಿಟ್ಟು ನಾವು ಹೊಂಟೀವಿ, ಮತ್ತು ಸಂಸ್ಕೃತಿಯ ದಾರಿಯೊಳಗೆ ತರಲಿಕ್ಕೆ ನಾಟಕ ಭಾಳ ಇಂಪಾರ್ಟೆಂಟು. ಸಮಸ್ಯೆಗಳು, ಈಗ ಎಕ್ಸಾಮ್ ಫೇಲ್ ಆದ್ಕೊಳ್ಳಿ ಸುಸೈಡ್ ಮಾಡ್ಕೋತಾವೆ, ಬೇರೆ ಚಟಕ್ಕೆ ಕಂಡ್ಕೋತಾವೆ, ಆ ಒಂದು ಚಟಾನೇ ತೊಗೊಂಡು ಒಂದು ವಿಷಯನ ತೊಗೊಂಡು ನಾಟಕ ಬರೀಬೋದು. ಒಂದು ಸದೃಢ ಸಮಾಜ ನಿಟ್ಟಿನೊಳಗೆ ನಾಟಕಗಳು ಬರಬೇಕು.
1: ನೂರಾರು ನಾಟಕಗಳಲ್ಲಿ ಭಾಗವಹಿಸಿ ರಚನೆ ಮಾಡಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರುವ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕ ಡಾ ಶಶಿಧರ ನರೇಂದ್ರ ಅವರು ಹೀಗೆ ಹೇಳುತ್ತಾರೆ.
2: ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂತಹ ಘೋಷವಾಕ್ಯದಡಿ ಆಕಾಶವಾಣಿ ಕೂಡ ರೇಡಿಯೋ ನಾಟಕಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಬಂದಿದ್ದೆ. 1935 ಕರ್ನಾಟಕದಲ್ಲಿ ಎಂವಿ ಗೋಪಾಲಸ್ವಾಮಿಯವರು ಆರಂಭಿಸಿದಂಥ ನಾಟಕಗಳ ಮೂಲಕ, ಆವಾಗ ಕುವೆಂಪು ಅವರು, ಎನ್ ಮೂರ್ತಿರಾಯರು ನಾಟಕಗಳನ್ನು ಮಾಡ್ತಾ ಇದ್ರು, ನೀರಗಂಟೆ ಮಾರ ಅಂಥೇಳಿ ಮೊದಲ ನಾಟಕವನ್ನು ಆಕಾಶವಾಣಿಯಲ್ಲಿ ಮಾಡಿದಂಥದ್ದು ಮೈಸೂರಲ್ಲಿ, ಅಲ್ಲಿಂದ ಆರಂಭವಾದಂಥ ಒಂದು ಪರಂಪರೆ ಇಡೀ ಜಗತ್ತಲ್ಲಿ ಬಹಳ ಅದ್ಭುತವಾದಂಥ ಬಾನುಲಿ ನಾಟಕದ ಒಂದು ಪರಂಪರೆಯನ್ನು ಸೃಷ್ಟಿಸಿದೆ. ಈ ಬಾನುಲಿ ನಾಟಕದ ಪರಂಪರೆಯಲ್ಲಿ ಧಾರವಾಡ ಆಕಾಶವಾಣಿ ಅತ್ಯಂತ ಶ್ರೇಷ್ಠವಾದಂಥ ಇತಿಹಾಸವನ್ನು ಹೊಂದಿದೆ. ಎಚ್ ಕೆ ರಂಗನಾಥ ಆಗಿರಬಹುದು, ಎನ್ ಎಸ್ ವಾಮನ್ ಆಗಿರಬಹುದು, ಕೆ ಎಸ್ ಅಶ್ವಥವರ್ ಆಗಿರಬಹುದು, ರಾಜಕುಮಾರ್ ಆಗಿರಬಹುದು, ಪಂಡ್ರಿಬಾಯಿ ಆಗಿರಬಹುದು, ಧಾರವಾಡ ಆಕಾಶವಾಣಿಯಲ್ಲಿ ನಾಟಕಗಳನ್ನು ಮಾಡಿದ್ದು, ಆ ಮೂಲಕ ಧಾರವಾಡದ ಭಾಷೆ, ಧಾರವಾಡದ ಭಾಷೆಯ ಸತ್ವ ಮತ್ತು ಇಲ್ಲಿಯ ನಟರ ಅಭಿನಯ ಪರಂಪರೆ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ. ಅದಲ್ಲದೆ ರಾಷ್ಟ್ರಮಟ್ಟದಲ್ಲಿ ಧಾರವಾಡ ಆಕಾಶವಾಣಿ ನಾಟಕಕ್ಕಾಗಿಯೇ ಅನೇಕ ಬಹುಮಾನಗಳನ್ನು ಪಡೆದಿದ್ದು ಒಂದು ಇತಿಹಾಸ. ಇವತ್ತು ಇಡೀ ಭಾರತದ ಒಂದು ಸಂಗೀತ, ನಾಟಕ, ಸಾಹಿತ್ಯದ ಒಂದು ಚಿತ್ರಣವನ್ನು ನಾವು ಕಣ್ಣ ಮುಂದೆ ತಗೊಂಡಿದ್ದಾದರೆ ಅದರಲ್ಲಿ ಧಾರವಾಡದ ಕೊಡುಗೆ ಬಹಳ ದೊಡ್ಡದಾಗಿದೆ. ನಾಟಕ ಪರಂಪರೆ ನಿರಂತರವಾಗಿ ಧಾರವಾಡದ ಶ್ರೋತೃಗಳನ್ನಷ್ಟೇ ಅಲ್ಲದೆ ಯಾವ್ಯಾವ ನಾಟಕ ಪ್ರಿಯರಿದ್ದಾರೋ ಅವರೆಲ್ಲರನ್ನ ರಂಜಿಸುವಲ್ಲಿ ಧಾರವಾಡದ ನಾಟಕಗಳು ಹೆಸರುವಾಸಿಯಾಗಿದ್ದನ್ನು ನಾವು ನೋಡ್ತೀವಿ. ಅನೇಕ ಬಹುಮಾನಗಳನ್ನು ರಾಷ್ಟ್ರಮಟ್ಟದಲ್ಲಾಗಿರಬಹುದು, ರಾಜ್ಯಮಟ್ಟದಲ್ಲಿ ಆಗಿರಬಹುದು, ಆ ರೀತಿ ಮಾಡಿರುವಂಥದ್ದು. ಮತ್ತು ಇಡೀ ಭಾರತದಲ್ಲೇ 3 ತಿಂಗಳಿಗೆ ಒಂದು ಸಂಸ್ಕೃತ ನಾಟಕವನ್ನು ಬಿತ್ತರಿಸಿದ ಇತಿಹಾಸ ಧಾರವಾಡ ಆಕಾಶವಾಣಿಗೆ ಮಾತ್ರ ಇದೇನೋ ಅಂಥೇಳಿ ನಾವು ಹೇಳಬಹುದು. ಈ ರೀತಿ ಬಹುತೇಕ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಧಾರವಾಡ ಆಕಾಶವಾಣಿ ಮಾಡಿದೆ. ಹಾಗಾಗಿ ಧಾರವಾಡ ಆಕಾಶವಾಣಿ ಶ್ರೀಮಂತ ನಾಟಕ ಪರಂಪರೆಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸ್ತದೆ ಮತ್ತು ಸಂತೋಷ ಅನಿಸ್ತದೆ. ನಮಸ್ಕಾರ.
1: ಕೇಳುಗರೇ, ಇದುವರೆಗೆ ತಮ್ಮ ಪ್ರತಿಭೆ, ಪರಿಣತಿ ಮತ್ತು ಕಲಾಶ್ರೀಮಂತಿಕೆಯನ್ನು ಬಾನುಲಿ ನಾಟಕ ಪ್ರಸಾರಕ್ಕೆ ಧಾರೆಯೆರೆದ ನಾಟಕ ರಚನಾಕಾರರು, ಕಲಾವಿದರು, ನಿರ್ದೇಶಕರು ಬಾನುಲಿ ನಾಟಕಗಳ ಕುರಿತು ಸಂತಸದಿಂದ ಹಂಚಿಕೊಂಡ ಅನಿಸಿಕೆಗಳನ್ನು ಕೇಳಿದಿರಿ.

ಆತ್ಮೀಯರೇ, ಆಕಾಶವಾಣಿಯ ನಾಟಕಗಳು ವೈಶಿಷ್ಟ್ಯಪೂರ್ಣವಾಗಿ ಸಾಂಸ್ಕೃತಿಕ ಪರಂಪರೆಯನ್ನ ಮೊದಲಿನಿಂದಲೂ ಅವ್ಯಾಹತವಾಗಿ ಕಾಯ್ದುಕೊಂಡು ಬಂದಿವೆ. ಕೆಲಸದ ಒತ್ತಡ, ವೇಳೆಯ ಅಭಾವ, ತಾಂತ್ರಿಕ ಸಮಸ್ಯೆಗಳು, ಸಿಬ್ಬಂದಿಯ ಕೊರತೆ, ಬೇರೆ ಬೇರೆ ಅನಿವಾರ್ಯ ಸಮಸ್ಯೆಗಳಿಗೂ ಧೃತಿಗೆಡದೆ ಆಕಾಶವಾಣಿಯ ನಾಟಕಗಳು ಕಳೆಗುಂದಿದ ಜೀವನಕ್ಕೆ ಬದಲಾವಣೆಯನ್ನ ತಂದು ಎಲ್ಲರ ಜೀವನಕ್ಕೆ ಬಣ್ಣ ತುಂಬುತ್ತಾ ಜೀವಕ್ಕೆ ಒಂದು ಅರ್ಥ ಕೊಡುತ್ತಿವೆ. ಆಕಾಶವಾಣಿಯ ಬಾನುಲಿ ನಾಟಕಗಳ ಈ ಯಾತ್ರೆ ಹೀಗೆಯೇ ತಮ್ಮೆಲ್ಲರ ಮನ ಮುಟ್ಟುವಂತಾಗಲಿ. ತಮ್ಮೆಲ್ಲರ ಪ್ರೀತಿಯ ಹಾರೈಕೆ ನಮ್ಮೊಂದಿಗಿರಲಿ.

0: ಎಂದು ಹೇಳುತ್ತಾ ನಮಸ್ಕಾರ.
1: ಇದುವರೆಗೂ ಬಾನುಲಿಗೆ 90. ಈ ಸಂದರ್ಭದಲ್ಲಿ ಬಾನುಲಿ ನಾಟಕಗಳ ಕುರಿತು ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಸಂಕಲನ ತ್ರಿವೇಣಿ ಬೆಟಗೇರಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್.

ಆಕಾಶವಾಣಿ ಧಾರವಾಡ. ಈಗ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರ್ ಅವರಿಂದ ಕೀರ್ತನ, ಶಿವಯೋಗಿ ಸಿದ್ದರಾಮೇಶ್ವರ ಪ್ರಸಂಗ.

ಆಕಾಶವಾಣಿ ಧಾರವಾಡ. ಈಗ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೀರ್ತನ, ಶಿವಯೋಗಿ ಸಿದ್ದರಾಮೇಶ್ವರ ಪ್ರಸಂಗ.

ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು 12ನೆಯ ಶತಮಾನದಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಒಂದು ವಚನವನ್ನು ಹೇಳ್ತಾರೆ.

ಅಂತ ದಾಸೋಹದ ತತ್ವವನ್ನ ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಶಕ್ತಿಯನ್ನ ಕೊಡುವಂತ ಶಿವಯೋಗಿ ಸಿದ್ಧರಾಮೇಶ್ವರರು ತಮ್ಮ ವಚನಗಳಲ್ಲಿ ಅದ್ಭುತವಾಗಿ ರಚನೆಗಳನ್ನು ಅವರು ಮಾಡಿದ್ದಾರೆ. ಅಂತ ಪುಣ್ಯಾತ್ಮನ ದಿವ್ಯ ಭವ್ಯ ಚರಿತ್ರೆಯನ್ನು ನಾವೆಲ್ಲ ಕೇಳಿ ಧನ್ಯಾತ್ಮರಾಗ್ತಕ್ಕಂಥದೇ ನಮ್ಮ ಬದುಕು. ಅಂತ ಬದುಕಿನೊಳಗೆ ಮಹಾಮಹಿಮರಾಗಿರ್ತಕ್ಕಂಥ ಸಿದ್ಧರಾಮೇಶ್ವರರು ಹೇಗೆ ಮಾಡಿದರು

சுகம் எம்புவது அந்தரங்கதமதான், சிவஹோம் எம்புவது வைரங்கதமதான். ಮನುಷ್ಯನಿಗೆ ಎರಡು ಮದಗಳನ್ನು ತುಂಬಿ ತುಳುಕ್ತವೆ. ಮದ ಅಂದ್ರೆ ಸ್ವಕ್ಕ, ಮದ ಅಂದ್ರೆ ಅಹಂಕಾರ. ಒಂದು ನಾನೇ ಶಿವ ಅಂತಾನೆ, ಇನ್ನೊಂದು ಶಿವನೇ ನಾನು ಅಂತಾನೆ ಅಂತ. ಇವೆರಡೂ ನನಗೆ ಬೇಡ ಅಂದ ಶಿವಯೋಗಿ ಸಿದ್ಧರವ. ಇವೆರಡೂ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದು ಈ ದ್ವಂದ್ವಗಳನ್ನು ನಳಿದು ದಾಸೋಯಿ ಎಂದೆನಿಸಯ್ಯ ಅಂದ ಸಿದ್ಧರಾಮ. ದಾಸೋಹ ಅಂದ್ರೆ ದಾಸ ಅಹಂಭಾವ ಅಂತ. ಭೂಮಿ ಮೇಲೆ ನಾವು ಬಂದ ಮೇಲೆ ನಾವು ಸೇವಕರಾಗಬೇಕು ವಿನಃ ಆ ಸೇವೆಯನ್ನ ಮಾಡಿ ಜಗತ್ತಿನೊಳಗೆ ದಾಸೋಹ ಎಂದೆನಿಸಿಕೊಳ್ಳಬೇಕು. ದಾಸೋಹ ಅಂದ್ರೆ ಬರೀ ಅನ್ನದಾಸೋಹ ಮಾಡೋದಲ್ಲ, ಅನೇಕ ದಾಸೋಹಗಳದಾವೆ. ಧರ್ಮ ದಾಸೋಹವೆ, ಆಚಾರ ದಾಸೋಹವೆ, ತತ್ವ ದಾಸೋಹವೆ, ಕಾಯಕ ದಾಸೋಹವೆ, ಅನೇಕ ದಾಸೋಹಗಳದಾವ.

800 ವರ್ಷಗಳ ಹಿಂದೆ ಶಿವಸಿದ್ಧ ಕುಲಚಕ್ರವರ್ತಿ ರೇವಣಿ ಸಿದ್ಧೇಶ್ವರರು ಸೊನ್ನಲಾಪುರದ ಬೀದಿಯಲ್ಲಿ ರಾಣಿ ಚಾಮಲಾದೇವಿಯ ಸಿದ್ಧವಾಗಿರಿಸಿದ್ದ ವಿಧ ವಾಹನಗಳಿಂದ ಇಳಿದು ಪಾದಚಾರಿಯಾಗಿ ಹೊರಟಿದ್ದಾರೆ. ಅರಮನೆಗಲ್ಲ, ಗುರುಮನೆಗಲ್ಲ, ಗರಬರ ಮನೆಗಲ್ಲ, ಕೃಷಿ ಕಾಯಕವನ್ನು ಮಾಡುವ ಮುದ್ದಯ್ಯನೆಂಬ ವೃದ್ಧ ಭಕ್ತನ ಮನೆಗೆ. ಬಡಭಕ್ತ ಸತಿ ಸುಗ್ಲಾದೇವಿಯೊಡನೆ ಜೀವನವನ್ನು ಸಾಗಿಸುತ್ತಿರುವಾಗ ಶಿವನ ಮೆಚ್ಚುವ ಹಾಗೆ ಸಂಸಾರದ ಕಾಯಕವನ್ನು ಮಾಡುತ್ತಿರುವಾಗ ಸಂತಾನವಿಲ್ಲದೆ ಮುಪ್ಪನ್ನು ಅಪ್ಪಿದ ಬಡಭಕ್ತರು ಮುದ್ದಯ್ಯರವರು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆನ್ನುವ ಕೃಷಿ ಕಾಯಕ, ಕೃಷಿ ಕೃತ್ಯ ಕಾಯಕವಾದರೇನು? ತನುಮನ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವೇ ತೋರನೆಗೆ ಅಂದ. ಅದೆಂತನೆ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆಶುದ್ಧ, ನುಡಿಯಲ್ಲಿ ಪಾವನ. ಆ ತಂದೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯೇ ಕೈಲಾಸವೆಂದು ಲಿಂಗಾರ್ಚನೆಯ ಮಾಡುವ ಜಂಗಮನ ಜಗತ್ಪಾವನ. ಇಂಥ ಭಕ್ತನ ಮನೆಗೆ ಪರಮಗುರು ರೇವಣಿ ಸಿದ್ಧೇಶ್ವರರು ಪಾದಚಾರಿಯಾಗಿ ದಯಮಾಡಿಸುತ್ತಿರುವಾಗ ಇದನ್ನ ನೋಡಿ ಚಾಮಲಾದೇವಿ ಕೇಳ್ತಾಳೆ, ಗುರುಗಳೇ ಸ್ವಲ್ಪ ನಿಲ್ಲಿ, ವಿವಿಧ ವಾಹನಗಳನ್ನಿಳಿದು ತಾವು ಪಾದಚಾರಿಯಾಗಿ ಹೋಗಬೇಕೇ? ಹೌದು ಚಾಮಲಾದೇವಿ ಬರೇ, ಮುದ್ದಯ್ಯ ಸುಗ್ಲಾ ದೇವಿಯರಿಗೆ ಸಾಕ್ಷಾತ್ ಶಿವಸ್ವರೂಪನಾದ ಶಿವಯೋಗಿ ಮಗನಾಗಿ ಜನಿಸಲಿದ್ದಾನೆ. ಆದ ಕಾರಣ ಕಾಲ ನಡಿಗೆಯಿಂದಲೇ ಹೊರಟಿರುವೆ. ಈ ಮಾತನ್ನು ಕೇಳಿದವರೆಲ್ಲರಿಗೂ ಆಶ್ಚರ್ಯವಾಗಿದೆ. ಯಾಕೆ? ಏಕೆಂದರೆ ಸುಗ್ಲಾದೇವಿ ಮುದ್ದಯ್ಯನವರು ಒಪ್ಪಿರವರು, ವಯಸ್ಸಾಗಿದೆ ಇವರಿಗೆ, ಶಿವಸ್ವರೂಪಿ ಶಿವಯೋಗಿ ಜನಿಸುವುದು ನಿಜವೇ ಗುರುಗಳೇ? ಸಂಶಯವೇಕೆ ಭಕ್ತರೇ? ಆತ್ಮಜ್ಞಾನಿಯಾಗಿ, ಸಮ್ಯಜ್ಞಾನಿಯಾಗಿ, ಜಿತೇಂದ್ರನಾಗಿ, ಭೂತಿ ಪುರುಷನಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಜ್ಞಾನ ಮಾರ್ಗವನ್ನು ತೋರಿಸಿಕೊಡುವ ಸರ್ವ ಕಾರ್ಯಗಳಿಗೆ ಒಡೆಯನಾಗಿರತಕ್ಕಂಥ ಮಹಾತ್ಮನ ಅವತರಿಸುವನು. ಇದು ಸತ್ಯ, ಇದು ಸತ್ಯ ಅಂತ ಹೇಳಿದ ರೇವಣಿ ಸಿದ್ಧೇಶ್ವರರು. ಜನಿಸಿದ ಮಗನಿಗೆ ಸಿದ್ಧರಾಮನೆಂದು ಕರೀರಿ ಎಂದು ಆಶೀರ್ವದಿಸಿ ರೇವಣಿ ಸಿದ್ಧೇಶ್ವರರು ಮರಳಿದ್ದಾರೆ. ಮುಂದೆ ಕೆಲವು ದಿನಗಳ ನಂತರ ಗುರುಗಳ ಅಪ್ಪಣೆ ಪ್ರಕಾರವಾಗಿ

ಗುರುವಿನ ಮಾತು ಸುಳ್ಳಾಗಲಿಲ್ಲ. ಗುರುವಿನ ಆಜ್ಞೆ ಪ್ರಕಾರವಾಗಿ ಶುಕ್ಲಾದೇವಿ ಶಾಲಿವಾನ ಶಕೆ 1010 ವಿಭವನಾಮ ಸಂವತ್ಸರ ಪುಷ್ಯ ಮಾಸದ ಮಕರ ಸಂಕ್ರಮಣದಾತಿ. ಆ ದಿನ ಕಾಲದಲ್ಲಿ ಲೋಕೋತ್ತರನಾಗಿರ್ತಕ್ಕಂತಹ ಸಂಪನ್ನಾದ ಪುತ್ರೋತ್ತಮನ ಪಡೆದಿದ್ದಾಳೆ. ಹುಟ್ಟಿದ 12 ದಿವಸಕ್ಕೆ ತಳಿರು ತೋರಣಗಳನ್ನು ಕಟ್ಟಿದರು, ಮಣಿಯನ್ನು ಶೃಂಗಾರ ಮಾಡಿದರು. ಸುಮಂಗಲಿಯರು ಕೂಡಿಕೊಂಡು ಗುರುವಿನ ಅಪ್ಪಣೆಯಂತೆ ಸಿದ್ಧರಾಮನೆಂದು ಹೆಸರಿಟ್ಟಿದ್ದಾರೆ ಎಂದು

ಸಿದ್ಧರಾಮ ಸಿದ್ಧರಾಮ ಸಿದ್ಧರಾಮನೆಂದು ಹೆಸರಿಟ್ಟಿದ್ದಾರೆ ಜೋಗುಳ ಬಲ್ಲಪ್ಪಾಜಿ. ಭಾವುಕರಾದ ಸುಗ್ಲಾದೇವಿ ಮುದ್ದಯ್ಯರು ಮನೆಯ ದೇವರಾದ ಧೂಳಿ ಮಹಾಕಾಲನೆಂದು ಕರೀತಾ ಇದ್ದಾರೆ. ಧೂಳಿ ಮಹಾಕಾಳಯ್ಯ ಎಂದು ಕರೆದರೆ ಮಗು ಹೋಗುಡುತ್ತಿರಲಿಲ್ಲ, ಸಿದ್ಧರಾಮನೆಂದು ಕರೆದರೆ ಮಾತ್ರ ಉತ್ತರ ಬರುತ್ತಿದ್ದು ಸಿದ್ಧನಲ್ಲಿ. ಮುಪ್ಪಿನ ಕಾಲದಲ್ಲಿ ಮಗವನ್ನು ಪಡೆದೆವಲ್ಲ ಎಂಬ ಆನಂದ ಬಹಳ ದಿನಗಳಿಂದ ಉಳಿಯಲಿಲ್ಲ. ಏಕೆಂದರೆ ಜಡಭರಿತ ಮಂದ ಮತಿಯ ಮಗನೀತ ಯಾವಾಗಲೂ ಮಂಕು ಮಂಕಾಗಿ ಇರ್ತಾ ಇದ್ದ, ಹುಚ್ಚನ ಆಕೃತಿಯೊಳಗೆ ಇರ್ತಿದ್ದ ಸಿದ್ಧ. ಯಾಕೆ ಮಹಾತ್ಮರು ಹುಚ್ಚರಾಕೃತಿಯೊಳಗೆ ಇರ್ತಾರೆ ಅಂದರೆ, ಜಗತ್ತು ಮಲಗಿರ್ತದೆ, ಎಚ್ಚರಗೊಳ್ಳುವ ಸಲುವಾಗಿ ಹುಚ್ಚರಾಗಿ ಬರ್ತಿರ್ತಾರೆ. ಅದಕ್ಕೆ ಉತ್ತಿಷ್ಟತ ಪ್ರಾಪ್ಯವರ ನಿಭೋದತ, ಏಳ್ರಿ ಎಚ್ಚರಾಗಿರಿ, ಏಳ್ರಿ ಎಚ್ಚರಾಗಿರಿ. ಮಹಾತ್ಮರ ಅವತಾರ, ಬಹಳ ಮಾತಾಡಲಿಲ್ಲ, ಮಾತುಗಳು ಕಡಿಮೆ, ಕೃತಿ ಬಹಳ. ಅದಕ್ಕೆ ಹೇಳ್ತಾರೆ, ಮಾತು ಮತಿಯೇ ಗಡಿಸಿತ್ತು, ಮಾತು ದೃತಿಯೇ ಗಡಿಸಿತ್ತು, ಮಾತು ಕಥೆಯೇ ಗಡಿಸಿತ್ತು, ಮಾತು ಜೊತೆಯೇ ಗಡಿಸಿತ್ತು. ಇಂತಪ್ಪ ಮಾತು ಮುತ್ತಾದರೆ ಕಲಹ ಎಲ್ಲಿಂದ ಪಪ್ಪುದಯ್ಯ. ಮಾತರಿಯದವನು ಜಗಳ ತಂದ, ಮಾತು ಬಲ್ಲವ ಮಾಣಿಕ್ಯ ತರುವನಯ್ಯ, ಮಾತು ಮನವನ ಅರಿಯುವ ಮೈಲುಗಲ್ಲು. ಅದಕ್ಕೆ ಹೇಳ್ತಾರೆ, ಮಾತೆಂಬುವುದೊಂದು ಜ್ಯೋತಿರ್ಲಿಂಗ. ಇದನ್ನು ಸಿದ್ಧರಾಮನಲ್ಲಿ ಬಂತು. ಹೀಗಿರುವಾಗ ಇದನ್ನರಿತ ತಂದೆ ತಾಯಿಗಳಿಗೆ ಬಹಳ ವಿಚಿತ್ರ. ಮಗನಾಗಲಿಲ್ಲವೆಂಬ ಚಿಂತೆಯನ್ನ ಮರೆತು ಸಾವಿನ ದಾರಿ ಕಾಯುತ್ತ ಕುಳಿತಿರುವ ನಮಗೆ ಇಂಥ ಹುಚ್ಚ ಮಗನನ್ನು ಕೊಟ್ಟು ಮತ್ತೆ ನಮ್ಮನ್ನು ಹುಚ್ಚನನ್ನಾಗಿ ಮಾಡಿದೀಯ, ಚಿಂತೆಯ ಚಿತಿಯಲ್ಲಿ ಉರಿಸತೊಡಗಿದೆಯಾ ಭಗವಂತ ಎಂದು ರೋದಿಸ್ತಾ ಇರುವಾಗ, ಇವನನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಗೋವುಗಳನ್ನು ಕಾಯಲು ಕಳಿಸಿದರೆ ಮಾತನಾಡಲು ಊಟ ಮಾಡಲು ಕಲಿತಾನೆಂದು ದನ ಕಾಯಲು ನೇಮಿಸಿದ್ದಾರೆ. ಭಕ್ತಿಯಿಂದ ಸಿದ್ಧರಾಮ ಗೋವುಗಳ ಸೇವೆಯನ್ನು ಮಾಡುತ್ತಿರುವಾಗ ಒಂದು ದಿನ ಸಿದ್ಧರಾಮನ ತಂದೆ ಬಿತ್ತಿದ ನಮನೆಯ ಹೊಲದ ಬದಿಯಲ್ಲಿ ನಿಂತಿದ್ದಾನೆ. ಆಗ ಓರ್ವ ಜಂಗಮ ಮೂರ್ತಿ ಬಂದಿದ್ದಾನೆ, ಏರಿಸಿ ಕಟ್ಟಿದ ನಿಡೆ ನಿಲು ಕಟ್ಟುನಿಟ್ಟಾದ ಶರೀರ, ವಿಶಾಲವಾದ ಹಣಿಯಲ್ಲಿ ಒಪ್ಪುವ ಯುಹೋತಿ, ಮೈತುಂಬ ಕಾವಿ, ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ, ಪಾದದಲ್ಲಿ ಆವಿಗೆ, ಕೈಯಲ್ಲಿ ಯೋಗದಂಡ, ಹೆಜ್ಜೆ ಇಟ್ಟನಲ್ಲಿ ತೆಗ್ಗುವಂತಹ ಗಂಭೀರವಾದ ನಡಿಗೆಯಿಂದ ಬಂದ ಒಬ್ಬ ಜಂಗಮ. ಆ ಜಂಗಮನನ್ನು ಕಾಣುತ್ತಲೇ ಸಿದ್ಧರಾಮನ ಹೃದಯ ಭಕ್ತಿ ಭಾವನೆಯಿಂದ ಕುಣಿತಾ ಇದೆ. ಸಿದ್ಧರಾಮ ಓಡಿ ಬಂದು ಗುರಿನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ತು ವತ್ಸ ಎಂದು ಜಂಗಮನನ್ನುವಾಗ ಆಶೀರ್ವಾದ ಮಾಡಿದರು. ಅವರ ಅಮೃತ ಹಸ್ತದ ಪುರುಷದಿಂದ ಸಿದ್ಧರಾಮನ ತನೂ ಪುಳಿಕಿತವಾಯಿತು.

ಧನ್ಯನಾಗಿ ಗುರುದೇವ ಗುರುದೇವ ಎಂದು ಹೃದಯ ತುಂಬಿ ನುಡಿದು ಸಿದ್ಧರಾಮ. ಸಿದ್ಧರಾಮ ಹಾಸಿದ ಕಂಬಳಿ ಮೇಲೆ ಕುಳಿತ ಗುರುವರ್ಯ. ಅವನು ಹಸದಂತೆ ರಸರಸವಾದ ನಮಣಿಯ ಬೆಳಸಿಯನ್ನ ಜಂಗಮ ಮೂರ್ತಿ ಸೇವಿಸಿದನು. ಇಷ್ಟಕ್ಕೆ ಹಸಿಯು ಹಿಂಗಲಿಲ್ಲ ಅಂತೋರುತ್ತದೆ. ಮಗೋ ಗುರು, ಮನೆಗೆ ಹೋಗಿ ಮಜ್ಜಿಗೆ ಅಂಬಲಿನ ತರುವಿಯಾ ಎಂದನು. ಓಹೋ, ತರುತ್ತೇನೆ ಗುರುಗಳೇ. ಬುದ್ಧಿ, ತಮ್ಮ ಹೆಸರೇನು ಅಂತಾನೆ. ಅವಾಗ ಮಲ್ಲಿಕಾರ್ಜುನ ಹೇಳ್ತಾರೆ, ನನ್ನ ಹೆಸರು ಮಲ್ಲಯ್ಯ, ಮಲ್ಲಿನಾಥ ಮಲ್ಲಿಕಾರ್ಜುನ ಅಂತಾರಪ್ಪ. ತಾವು ಇರುವುದಲ್ಲಿ ಪ್ರಭುಗಳೇ. ಶ್ರೀಶೈಲದಲ್ಲಿ ಎಂದ. ಶ್ರೀಶೈಲವೆಂಬ ಶಬ್ದವನ್ನು ಕೇಳುತ್ತಲೇ ಮಂತ್ರ ಮುಗ್ಧನಾದ ಸಿದ್ಧರಾಮ. ಯಾವ ಜನ್ಮದ ಅಪೂರ್ವ ಆಕಾಂಕ್ಷೆಯ ಆದೈ ಆಕರ್ಷಣೀಯದು ಗುರುದೇವ, ನಾನು ಅಲ್ಲಿಗೆ ಬರಲೇ. ಬರುವಿಯಂತೆ ಮೊದಲು ಮಜ್ಜಿಗೆ ಅಂಬಲೆಯನ್ನು ತೆಗೆದುಕೊಂಡು ಬಾ. ತರುತ್ತೇನೆ ಗುರುಗಳೇ, ನಾನು ಬರುವರೆಗೂ ನೀವಿಲ್ಲೇ ಇರಬೇಕಂದು ಹೇಳಿ ಓಡಿ ಮನೆಗೆ ಬಂದು ಅಮಾಂತ ಕೂಗಿದ ಸಿದ್ಧರಾಮ. ಹುಟ್ಟಿದ ಮಗು ಇಲ್ಲಿವರೆಗೆ ಮಾತನಾಡಿದ್ದಿಲ್ಲ, ಅಮ್ಮಾ ಎಂದು ಕರೆದಿದ್ದಿಲ್ಲ. ಮಕ್ಕಳು ಅಮ್ಮಾ ಎಂದ ಕೂಗಿದರೆ ತಾಯಿಗೆ ಬಹಳ ಆನಂದ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಇನ್ನೆಲ್ಲಿದೆ? ಆ ಶಬ್ದ ನಮ್ಮ ಜೀವನದೊಳಗೆ ಬರಬೇಕು. ಈಗೆಲ್ಲ ಭಾಷೆಗಳು ಬದಲಾವಣೆ ಆಗಿ ಅಮ್ಮ ಅಂತ ಕರೆದ್ರೆ ಅಮ್ಮನ ಬೇಡ ಅಂತಾರೆ. ಏನನ್ನಬೇಕು? ಮೆಮ್ಮಿಯನ್ನು ಅಂತಾರೆ. ಅಪ್ಪ ಅಂತ ಕರೆದ್ರೆ ಅಪ್ಪ ಅನ್ಬೇಡ, ಡ್ಯಾಡಿ ಅನ್ನುವಂತಾರೆ. ಕಾರಣ ಏನು ಅಂದ್ರೆ, ಅಮ್ಮ ಎನ್ನುವಂತ ಶಬ್ದ ಬಹಳ ಅದು ಬದುಕಿನಲ್ಲಿ. ಅಮ್ಮ ಅನ್ನುವುದನ್ನ ಪೃಥ್ವಿಯ ಪ್ರಣವ ಅಕ್ಷರ ಓಂಕಾರ. ಅದು ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಆದಿ ಅಂತ್ಯವನ್ನ ಸೇರಿಸಿಕೊಂಡು ಬಾಯಿ ತುಂಬಾ ಅಮ್ಮ ಅಂತ ಕರೆದಿದ್ದಾರೆ. ಅಂಥ ಮಾತು ಸಿದ್ಧರಾಮನಲ್ಲಿ ಬಂದಿದೆ. ಅಪ್ಪ, ಏನು ಬೇಕಾಗಿತ್ತು ಮಗು ನಿನಗೆ? ಅಮ್ಮ, ಅಂಬಲಿ ಮಜ್ಜಿಗೆಯನ್ನು ಕೊಡಮ್ಮ ಅಂದ. ಆತುರ ಕಾತುರ ಅವಸರಗಳನ್ನ ಏಕಕಾಲಕ್ಕೆ ವ್ಯಕ್ತಪಡಿಸಿದಾಗ ನಕ್ಷತ್ರದಂತ ಅನ್ನವನ್ನ ಬೆಳದಿಂಗಳದಂತ ಮೊಸರನ್ನ ಸೇರಿಸಿ ಬುತ್ತಿ ಮಾಡಿ ಗಂಟು ಕಟ್ಟಿ ಕಂದ ಕೋ ಎಂದು ಕೈಗೆತ್ತಳು. ಬುತ್ತಿ ತೆಗೆದುಕೊಂಡು ಕವಣೆ ಕಲ್ಲಿನಂತೆ ನವಣಿ ಹೊಲಕ್ಕೆ ಬಂದ ಶಿವಯೋಗಿ ಸಿದ್ಧರಾಮ. ಬಂದೆ ಅಪ್ಪಯ್ಯ, ಮೊಸರು ಕಲಿಸಿದ ಬುತ್ತಿಯನ್ನ ತಂದೆ ಗುರುದೇವ. ಆಗ ತಾನೇ ಸಂಜೆ ಮಬ್ಬು ಕವಿದಿತ್ತು. ಸಂಗಡಿಗರ ಸುಳುವಿಲ್ಲ, ಮಲ್ಲಯ್ಯನು ಅಲ್ಲಿರಲಿಲ್ಲ, ತಾನು ಹಾಸಿದ ಕಂಬಳೆ ಮಾತ್ರ ಕುರು ಹಾಗೆ ಉಳಿದಿತ್ತು. ಸಿದ್ಧರಾಮ ಶಿಲಾ ಪ್ರತಿಮೆಯಂತೆ ಸ್ವಲ್ಪ ಕಾಲ ಸ್ತಬ್ಧವಾಗಿ ನಿಶಬ್ದವಾಗಿ ನಿಂತು ಬಿಟ್ಟ. ಒಳಗ ಉದ್ವೇಗ ಉದ್ಗಾರ ಹೊರಹೊಮ್ಮಿತು. ಮಲ್ಲಯ್ಯ, ಎಲ್ಲಿ ಹೋದೆ ಮಲ್ಲಯ್ಯ? ನೀರು ಕುಡಿಯುವುದಕ್ಕಾಗಿ ಹೋದಿಯಾ? ಸರೋವರಕ್ಕೆ ಹೋದಿಯಾ? ಹಾ ತಾತಯ್ಯ, ಎಲ್ಲಿ ಹೋದೆ ಮಲ್ಲಯ್ಯ? ಸಂಕಟವನ್ನು ಸಹಿಸಲಾರದೆ ಹೋದಿಯಾ? ನಾನು ಬೇಗ ಬರಲಿಲ್ಲವೆಂದು ಸಿಟ್ಟಾಗಿ ಹೋದಿಯಾ ಮಲ್ಲಯ್ಯ?

ದೂರದಲ್ಲಿ ಕೆಲವು ಭಕ್ತರು ಮಲ್ಲಿಕಾರ್ಜುನ ಧ್ಯಾನವನ್ನ ಮಾಡ್ತಾ ಮಲ್ಲಯ್ಯನನ್ನ ಸ್ಮರಣೆ ಮಾಡ್ತಾ ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದಾರೆ. ಆವಾಗ ಈತ ಕೇಳ್ತಾನೆ, ನೀವೆಲ್ಲಿಗೆ ಹೊರಟಿದ್ದೀರಾ ಅಂತ ಕೇಳಿದ. ನಾವು ಶ್ರೀಶೈಲಕ್ಕೆ ಹೊರಟಿದ್ದೇವೆ. ಶ್ರೀಶೈಲದಲ್ಲಿ ಏನದೆ? ಅಲ್ಲಿ ಮಲ್ಲಿಕಾರ್ಜುನ ಅದಾನೆ, ನಾನು ನೋಡ್ಬೇಕಂತ ತಿಳ್ಕೊಂಡ ಅವರಕ್ಕೂ ಜೊತೆಗೆ ಹೋದ ಸಿದ್ಧರಾಮ. ಆ ಗುಡಿಯಲ್ಲಿ ಶಿಲಾಮೂರ್ತಿ ಇತ್ತು. ನನ್ನ ಮಲ್ಲಯ್ಯನಿಗೆ ಕಣ್ಣು ಮೂಗು ಕಾಲುಗಳುಂಟು, ಅವನ ದೇಹವು ಶುಭ್ರವಾಗಿದೆ, ಕಂಠಮಾಲೆ ಹಣಿಯಲ್ಲಿ ಹೂತಿ ತಲೆಯಲ್ಲಿ ಜಟಾದೂರ, ಅವನು ಕಾಶಾಂಬರ ವಸ್ತ್ರಧಾರಿ. ನಾನು ಮಲ್ಲಿಕಾರ್ಜುನನ್ನು ಹೇಗೆ ನಂಬಲಿ? ನನ್ನ ಮಲ್ಲಯ್ಯನ ಶಿಲೆಯಲ್ಲಿ ಪಾಷಾಣವಲ್ಲ, ಅವನು ನಮ್ಮಂತೆ ಸಾಕಾರವಾಗಿದ್ದಾನೆ. ನಾನು ನಿಮ್ಮ ಮಾತಿಗೆ ಮೋಸ ಹೋದೆ, ಅವನನ್ನ ಕಾಣದ ಹೊರತು ನನಗೆ ಶಾಂತಿ ಇಲ್ಲ. ಈ ಪರ್ವತದಲ್ಲಿ ಎಲ್ಲಿಯಾದರೂ ಇದ್ದರೆ ಹುಡುಕುತ್ತೇನೆ ಎಂದು ಹೊರಟ. ಪರ್ವತಕ್ಕೆ ಬಂದ. ದೇವಾ ಮಲ್ಲಯ್ಯ, ನಿನ್ನ ವೇದಗಳು ಭಕ್ತ

ವತ್ಸಲನೆಂದು ಕರೆದಾದರೆ ನಿನಗೆ ನನ್ನ ಕರೆಯೂ ಕೇಳಿಸಿದರಲಿಯಪ್ಪ. ಅನಾಥ ರಕ್ಷಕನೆಂದು ನಿನ್ನನ್ನು ನಂಬಿದವರು ಮೋಸ ಹೋಗಿದ್ದರೆ ನನ್ನ ಕೂಗು ನಿನ್ನ ಕಿವಿಗೆ ಬೀಳದಿರಲಿ. ತಾತಯ್ಯ ಎಲ್ಲಿರುವೆ ತಾತಯ್ಯ? ಶಿವಶಿವಾಂತ ವಚನವನ್ನು ಹಾಡ್ತಾನೆ ಸಿದ್ಧರಾಮ. ಶಿವ ಶಿವ

ಶಿವ ಶಿವ ಶಿವಧ್ಯಾನವನ್ನ ಮಾಡ್ತಾ ನಿನ್ನನ್ನ ಕಂಡಲ್ಲದೆ ಕಣ್ಣುಗಳು ಹಸಿವೆ ಹಿಂಗದು ಗುರುದೇವ. ನುಡಿಗೆ ನಿಲುಕದ ನೀನಂತೆ ಬಿಡದೆ ಹುಡುಕುವ ನಾನಂತೆ. ಸ್ವಾಮಿ ನಿನ್ನ ಶ್ರುತಿಗೆ ಅಗೋಚರನಾಗದ್ದಾದರೂ ಭಕ್ತಿಗೆ ಗೋಚರನಾಗು. ನಾನು ಬಲ್ಲೆನಯ್ಯ, ನನಗೇಕೆ ದರ್ಶನ ಕೊಡಲಲ್ಲೇ? ಪರ್ವತವನ್ನೆಲ್ಲ ಸುತ್ತಿ ನೋಡಿದರು ಎನ್ನಾಡೆ ದೇವ. ಸತ್ಯದ ಅಸ್ತಿತ್ವವನ್ನು ಸತ್ಯಾಗ್ರಹದಿಂದ ಗೊತ್ತು ಹಚ್ಚದಿದ್ದರೆ ಜಗದಲ್ಲಿ ನೀನಿಲ್ಲ. ನಿನ್ನನ್ನು ನಂಬಿದ ಸತ್ಯ ಪ್ರೇಮಿ ನಾನಲ್ಲ. ಈ ಪರ್ವತದಲ್ಲಿ ಒಡಮೂಡಿ ಬೆಳೆದು ಮುಗಿಲು ಮುಟ್ಟಿದೆ ವೃಕ್ಷಗಳಿಂದ ಕಾರ್ಮೋಡ ಕವಿದು ಕತ್ತಲೆಯಾಗಿ ದಾರಿ ಸಿಗದಂತಾಗಿದೆ. ಮೇಲಕ್ಕೆ ನೋಡಿ, ಓಹೋ, ಅದೆಷ್ಟು ಎತ್ತರವಾದ ಗಿರಿಶಿಖರ! ನನ್ನ ಗುರುದೇವ ಅಲ್ಲಿರಬಹುದೇ? ಏನಾದರೂ ಅಲ್ಲಿಗೆ ಹೋಗುತ್ತೇನೆಂದು ಪರ್ವತವನ್ನೇರಿ ನಿಂತಿದ್ದಾನೆ. ದೇವಾ, ಅಗೋಚರ ನೀನು, ಇಲ್ಲಿಯೂ ನೀನಿಲ್ಲ, ಎಲ್ಲ ಕಡೆಯೂ ನೀನಿಲ್ಲ, ಇರುವಿ ಎಂದು ವೇದ ಉಪನಿಷತ್ತುಗಳು ಹೇಳುತ್ತವೆ. ಈಶಾವಾಶ್ಯಮಿದಂ ಸರ್ವಂ ಯತ್ಕುಂಜ ಜಗತ್ಯಾಂ ಜಗತ್ತೇನ ತಿಕ್ತೇನ ಉಂಜೀತ ಮಹಾಕೃತಕ ಶಿಶುದ್ಧನಂ. ನೀನು ಎಲ್ಲ ಕಡೆ ಇದ್ದರೂ ಕಾಣಲಲ್ಲೇ, ಅಂದಮೇಲೆ ನಾನು ಅಪರಾಧ ಮಾಡಿದ್ದೀನಿಯ? ಅಪರಾಧಿಗೆ ಶಿಕ್ಷೆಯಾಗಬೇಕು ಗುರುವೇ, ಅಪರಾಧಿಗೆ ಶಿಕ್ಷೆಯಾಗ. ಜಗದಲ್ಲಿ ಯಾರು ಶಿವನನ್ನ ಅಪರಾಧಿಗಳಾಗ್ತಾರೋ ಅವರಿಗೆ ಮರಣ ದಂಡನೆ ಯೋಗ್ಯ. ಮರಣ ಶರಣರು ಹೆದರಲಿಲ್ಲ ಮರಣಕ್ಕ, ಅದಕ್ಕೆ ಹೇಳ್ತಾರೆ ಮರಣ

ಆತ್ಮರಿಗೆ ಮರಣಕ್ಕೆ ಹೆದರಲ್ಲ ಸಿದ್ಧರಾಮ. ಅವಾಗ ನೋಡುತ್ತಾನೆ ಮರಣ ದಂಡನೆ ಯೋಗ್ಯ, ಇದೋ ನನ್ನ ತೃಪ್ತಿಗಾಗಿ ಮೃತ್ಯುವಿನ ಬಾಯಲ್ಲಿ ಬೀಳುವುದು ಉನ್ನತವೆಂದು ಶಿಖರದಿಂದ ಕೊಳ್ಳದಲ್ಲಿ ಹಾರಿ ಪ್ರಾಣವನ್ನು ಕೊಡುವೆನು ಎಂದಂತಾನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂದವನೇ ಕೊಳದಲ್ಲಿಂದ ಮೇಲಿಂದ ಕೆಳಗೆ ಹಾರಿ

ಸಿದ್ಧರಾಮನನ್ನು ಎತ್ತಿಕೊಂಡ ಮಲ್ಲಿಕಾರ್ಜುನ ಆನಂದದಿಂದ, ಮಗೋ ಎಂತಾದೋ ನಿನ್ನ ಭಕ್ತಿ, ಕಮರಿಕೊಳ್ಳದಲ್ಲಿ ಪಾತಾಳ ಗಾಮಿ ಇದು, ಇಲ್ಲಿ ಹಾರೋದಕ್ಕೆ ನಿನಗೆ ಭಯ ಆಗಲಿಲ್ಲವೇ, ನಿನ್ನಂಥ ಗಟ್ಟಿಗೆ ನಾನು ಎಲ್ಲೂ ಕಾಣಲಿಲ್ಲ, ನಿನ್ನ ಭಕ್ತಿ ನನ್ನ ಎದೆ ಕರಗಿತ್ತು, ಎಂಥ ಅದ್ಭುತ ಅಚಲ ಭಕ್ತಿ ಇದೆ, ನಿಜವಾದ ವಿರಕ್ತಿ ನಿನಗೆ. ಶ್ರೀಶೈಲದ ಪವಿತ್ರ ಕ್ಷೇತ್ರಗಳಲ್ಲಿ 68 ಲಿಂಗಗಳನ್ನು ಸೊನ್ನಲಿಗೆಯಲ್ಲಿ ಸ್ಥಾಪನೆ ಮಾಡು, ನಾನೊಂದು ದಿವಸ ಅಲ್ಲಿ ಮಂದಾರ ವೃಕ್ಷದಲ್ಲಿ ಲಿಂಗರೂಪದಿಂದ ಪ್ರಕಟನಾಗುವೆನು, ಅಭಿನವ ಶ್ರೀಶೈಲವನ್ನಾಗಿ ಸೊನ್ನಲಿಗೆ ಕ್ಷೇತ್ರ ಜಗತ್ತಿನಲ್ಲಿ ಮೆರೆಯುವಂತೆ ಕರುಣಿಸಿದ ಆ ದೇವ ಎಷ್ಟು ಕರುಣೆ. ವೇದ ಪ್ರಿಯನಲ್ಲಯ್ಯ ನೀನು, ಮುಕ್ತಿ ಪ್ರಿಯನಲ್ಲಯ್ಯ ನೀನು, ಕ್ರಿಯಾಪ್ರಿಯನಲ್ಲಯ್ಯ ನೀನು, ನೀನು ಇದಕ್ಕೆಲ್ಲ ಅಸಾಧ್ಯ ಕಂಡಯ್ಯ, ನೀನು ಭಕ್ತಿ ಪ್ರಿಯನೆಂದು ಮೊರೆ ಹೊಕ್ಕು ಕಾಯಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಕೊಂಡಾಡಿ ಸೊನ್ನಲಾಪುರಕ್ಕೆ ಶಿವಯೋಗಿ ಸಿದ್ಧರಾಮೇಶ್ವರರು ಅಲ್ಲಿಗೆ ಬಂದು ಗುರುಗಳ ಅಪ್ಪಣೆಯಂತೆ ಎಲ್ಲ ಕಾರ್ಯವನ್ನು ಮಾಡಿದರು. ಆ ಎಲ್ಲ ಕಾರ್ಯಕ್ಕೂ ಸಿದ್ಧರಾಮನ ಆಶೀರ್ವಾದ, ಸಿದ್ಧರಾಮನಿಗೆ ಮಲ್ಲಿಕಾರ್ಜುನ ಆಶೀರ್ವಾದ ಆಗ್ತದೆ. ಆವಿನಾಳ ಕಲ್ಲಯ್ಯ ಸಿದ್ಧರಾಮನನ್ನ ಸನ್ನಿಧಾನದೊಳಗೆ ಆತು ಕೂಡ ಆ ನಾಯಿಯಿಂದ ವೇದವನ್ನು ಊದಿಸಿದ ಅಂತಕ್ಕಂಥದನ್ನ ನಾವು ಕೇಳ್ತಾ ಇದ್ದಾವೆ. ಅಂಥ ಒಬ್ಬ ಸಿದ್ಧರಾಮ ಅರಿವಿಗೆ ಗುರುವಾಗಿ, ಆಚಾರಕ್ಕೆ ಶಿಷ್ಯನಾಗಿ, ಜ್ಞಾನಕ್ಕೆ ಲಿಂಗವಾಗಿ ಪರಮ ಗುರುವಾದ ಅಂಥ ಒಬ್ಬ ಮಹಾದೇವ ಜಗತ್ತಿನೊಳಗೆ ಬೆಳೆದ ಅಂತಕ್ಕಂಥದನ್ನ ಯಾವ ಪ್ರಭುದೇವ ಆತನು ಕೂಡ ಬರ್ತಾನೆ.

ಪ್ರಭುದೇವರು ಬಂದು ಅವರಿಗೆ ಜ್ಞಾನದ ದಾಸೋಹವನ್ನ ನೀಡಿದರು. ಆ ಪ್ರಭುವಿನ ಆಶೀರ್ವಾದವನ್ನ ಪಡೆದು ಅವರು ಹೇಳ್ತಾರೆ, ತನು ಎಂಬ ಏರಿಗೆ, ಮನವೆಂಬ ಕೆರೆ, ಆಚಾರವೆಂಬ ಸೋಪಾನ, ಪರಮಾನಂದ ಎಂಬ ಜಲವ ತುಂಬಿ ಕೆರೆಯ ಕಟ್ಟ ಬಲ್ಲವರೇ ಕಾಣ, ನಾ ಕಟ್ಟಿದ ಕೆರೆ ಸರವಾಯಿತು ಗುಹೇಶ್ವರ ನಿಮ್ಮಾಣೆ ಅನ್ನುವಂತಹ ಮಾತನ್ನ ಪ್ರಭುದೇವರು ಹೇಳಿದಾಗ ಒಳ್ಳೆಯ ಕಾಯಕವನ್ನು ಮಾಡಿದರು, ಸತ್ಯವಾದ ಕಾಯಕವನ್ನು ಮಾಡಿದರು, ಶುದ್ಧವಾದ ಕಾಯಕವನ್ನು ಮಾಡಿ 12ನೇ ಶತಮಾನದೊಳಗೆ ಅಗಮ್ಯ ಅಗೋಚರ ಅಂತಕ್ಕಂತಹ ಕಾಯಕವನ್ನು ಮಾಡಿರ್ತಕ್ಕಂಥ ಶಿವಯೋಗಿ ಸಾರ್ವಭೌಮ ಸಿದ್ಧರಾಮರ ಚರಿತ್ರೆಯನ್ನು, ಇದು ಸತ್ತವರ ಕಥೆಯಲ್ಲ, ಇದು ಸತ್ಯವಂತರು ಸತ್ತರೆನಬೇಡ, ಹೆತ್ತಮ್ಮ ಅತ್ತ ಮಗುವಿನ ಕರೆಯುವಂತೆ ನಿಮ್ಮ ನೆತ್ತಿಕೊಳ್ಳುವರು ಸರ್ವಜ್ಞ ಅನ್ನುವ ಹಾಗೆ ಸತ್ಯವಂತರು ಯಾವಾಗಲೂ ಜಗತ್ತಿನೊಳಗಿದ್ದಾರೆ. ಸತ್ಯ ಸೂರ್ಯ ಚಂದ್ರರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೂ ಕೂಡ ದೇವರು ಶಿವಯೋಗಿಗಳು ದಾಸವರೆಣ್ಯರು ಇರ್ತಾರೆ ಅಂತಕ್ಕಂಥದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಆ ಪುಣ್ಯಾತ್ಮನ ಒಂದು ಪಾದದರ್ಶನಕ್ಕೆ ಮಹಾಮಂಗಳಾರತಿಯನ್ನು ನಾವು ನೀವೆಲ್ಲರೂ ಪಾಡೋಣ.

ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರಿಂದ ಕೀರ್ತನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಪ್ರಸಂಗ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕಾರ್ಯಕ್ರಮ ಹಲೋ ಅಭಿಲಾಷ. ಕೇಳುಗರಲ್ಲಿ ಕೋರಿಕೆ, ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಸರ್ಕಾರದಲ್ಲಿ ಈ ಹಿಂದೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 3 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ.

0: ಆಗಿರುವುದನ್ನು ಅರಿತು ತಾವು ತಮ್ಮ ಅಭಿಲಾಷೆಯ ಚಿತ್ರಗೀತೆಗಳನ್ನು ಶೋಕ ವ್ಯಕ್ತಪಡಿಸುವ ಹಾಡುಗಳನ್ನು ಪ್ರಸಾರ ಮಾಡಲು ಕೇಳಿಕೊಳ್ಳಬೇಕೆಂದು ಕೋರಿಕೆ. ಹಲೋ, ಅಭಿಲಾಷಾ ಕಾರ್ಯಕ್ರಮ, ಎಲ್ಲಿಂದ ಮಾತಾಡೋದು ಹೇಳ್ರಿ? ಹುಬ್ಳಿಯಿಂದ. ನಿಮ್ಮ ಹೆಸರು? ದೀಕ್ಷಾ. ಸರಿ, ಯಾವ ಹಾಡು ಪ್ರಸಾರ ಮಾಡಬೇಕು ಹೇಳಿ ದೀಕ್ಷಾ ನಿಮಗೆ? ಏನು ಹೇಳಿ? ನಿಮ್ಮದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ ಹೇಳಿ. ಇಲ್ಲ, ನಿಮ್ಮದು ಸರಿಯಾಗಿ ಕೇಳಿಸ್ತಾ ಇಲ್ಲ ಅದು. ಹಲೋ ಹಲೋ
1: ಹಲೋ,
0: ನಮಸ್ಕಾರ. ಹಾಂ ಹೇಳಿ, ಯಾವ ಹಾಡು ಪ್ರಸಾರ ಮಾಡ್ಬೇಕು ಹೇಳಿ?
1: ರಣಧೀರ ಅಂತ ಸರ್.
0: ರಣಧೀರ. ನಿಮಗೆ ಗೊತ್ತಿರುವ ಹಾಗೆ ನಾವು ಈ ಹಿಂದೆ ನಾವು ಈಗ ಪ್ರಕಟಿಸಿದಂತೆ ಈ ಪ್ರಕಟಣೆ ತಿಳಿಸಿದಂತೆ ಶೋಕಾಚರಣೆ ಘೋಷಿಸಲಾಗಿರುವುದರಿಂದ ಅಭಿಲಾಷೆಯ ಚಿತ್ರಗೀತೆಗಳನ್ನು ಶೋಕ ವ್ಯಕ್ತಪಡಿಸುವ ಅಥವಾ ಶೋಕವನ್ನು ಸೂಚಿಸುವ ಹಾಡು ಪ್ರಸಾರ ಮಾಡಲು ಕೇಳಿಕೊಳ್ಬೇಕು ಅಂತ ಕೋರ್ತಾ ಇದ್ದೇವೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಹಾಡುಗಳನ್ನು ಪ್ರಸಾರ ಮಾಡಲು ಕೇಳಿ. ಯಾವ ಗೀತೆ ಪ್ರಸಾರ ಮಾಡೋಣ ಹೇಳಿ?
1: ನಮ್ಮ ರಾಮ ಲಕ್ಷ್ಮಣ ಇದ್ದ ಸರ್.
0: ಹಾಂ,
1: ಹೇಳಿದ್ದು ಸುಳ್ಳಾಗಬಹುದು ಈ ಹಾಡಕ್ಕೆ ಸರ್.
0: ಸರಿ, ತಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ ಕೇಳಿ. ಆನಂದಿಸಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

ಯಾರೂ ಜೊತೆಯಿಲ್ಲ.

0: ಹಲೋ ಅಭಿಲಾಷ ಕಾರ್ಯಕ್ರಮ
1: ಸರ್. ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಸರ್, ನಾವು ಎನ್ ಪಿ ಚಂದ್ರಪ್ಪ ಅಂತೇಳಿ ಹರಿಹರ ವಿದ್ಯಾನಗರದಿಂದ.
0: ನಮಸ್ಕಾರ, ಹೇಳಿ. ಯಾವ ಗೀತೆ ಪ್ರಸಾರ ಮಾಡೋಣ?
1: ಓಹಿನೇಶ್ವರ ಸಿನಿಮಾದಿಂದ ಈ ದೇಹದಿಂದ ದೂರನಾದ ಏಕೆ ಆತ್ಮಜ್ಞಾನ ಹಾಡಬೇಕಿತ್ತು ಸರ್ ನಮಗೆ.
0: ಸರಿ, ತಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ನಮಸ್ಕಾರ.

0: ನಮಸ್ಕಾರ.
1: ಹಲೋ.
0: ನಮಸ್ಕಾರ. ಹಲೋ, ಅಭಿಲಾಷ ಕಾರ್ಯಕ್ರಮ.
1: ಹಲೋ ರೀ, ನಾವು ಹುಬ್ಳಿಯಿಂದ ಅಂಜನಾ ಅಂತ.
0: ಹಾ, ಹೇಳ್ರಿ ಅಂಜನಾ ಅವ್ರೆ. ಯಾವ ಗೀತೆ ಪ್ರಸಾರ ಮಾಡೋಣ ತಮಗೆ?
1: ಶ್ರೀಮಂಜುನಾಥ ಚಿತ್ರದಿಂದ.
0: ಸರಿ, ಶ್ರೀ ಮಂಜುನಾಥ ಚಿತ್ರದಿಂದ. ಸರಿ, ತಮಗಾಗಿ ಒಂದು ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

0: ನಮಸ್ಕಾರ.
1: ಹಾಂ, ನಮಸ್ಕಾರ ರೀ ಸರ್.
0: ನಮಸ್ಕಾರ ರೀ, ಯಾರು ಮಾತಾಡೋದು ರೀ?
1: ನಾ ಚಿಕ್ಕೋಡಿ ತಾಲೂಕಿನ ಜೇನಾಪುರದಿಂದ ಅಶೋಕ್ ಗೌರಾಗೋಳ ಮಾತಾಡೋದು ರೀ.
0: ಅಶೋಕ್ ಅವರು, ಊಟ ಆಯ್ತು ರೀ?
1: ಹಾಂ, ಊಟ ಆಗಿದೆ ಸರ್.
0: ಸರ್, ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮಗೆ ರೀ ಕೃಷ್ಣ ನೀ ಬೇಗನ ಬರ್ಬೋದ ರೀ.
0: ಹ್ಞೂ ರೀ.
1: ಮಮ್ಮಿ ಮಮ್ಮಿ ಮಮ್ಮಿ
0: ಅಂದರೆ ನಾವು ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾವು ಪ್ರಕಟಣೆಯಲ್ಲಿ ತಿಳಿಸಿ ಆಗಿದೆ, ಶೋಕಾಚರಣೆ ಘೋಷಿಸಿರುವುದರಿಂದ ತಮ್ಮ ಅಭಿಲಾಷೆಯ ಚಿತ್ರಗೀತೆಗಳನ್ನು ಶೋಕ ವ್ಯಕ್ತಪಡಿಸುವ ಅಥವಾ ಶೋಕವನ್ನು ಸೂಚಿಸುವ ಹಾಡುಗಳನ್ನು ಪ್ರಸಾರ ಮಾಡಲು ಕೇಳಿಕೊಳ್ಬೇಕು ಅಂತ ಕೋರಿಕೊಳ್ಳಲಾಗಿದೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಹಾಡನ್ನು ಕೇಳಿ ಅಂತ. ಯಾವ ಹಾಡು ಪ್ರಸಾರ ಮಾಡೋಣ ಹೇಳಿ, ಅಥವಾ ಬೇರೆದವ್ರಿಗೆ ಅವಕಾಶ ಕೊಡೋಣ? ಬೇರೆದವ್ರಿಗೆ ಅವಕಾಶ ಕೊಡೋಣ.
1: ಕೃಷ್ಣ ಪ್ರಸಾರ ಮಾಡಿ ಸರ್.
0: ಯಾವ ಗೀತೆ ಪ್ರಸಾರ ಮಾಡೋಣ ಅದರಲ್ಲಿ?
1: ಮನ್ನಿ ಮಮ್ಮಿ ಮನ್ನಿ
0: ಸರ್. ಬೇರೆ ಬೇರೆ ಬೇರೆ ಯಾವ್ದಾದ್ರು ಗೀತೆ ಕೇಳಿ.
1: ಬೇರೆ ಮನಮೆಚ್ಚಿದ ಹುಡುಗಿದಾಗ ಹಾಕ್ರಿ.
0: ಯಾವ ಗೀತೆ?
1: ಮನಮೆಚ್ಚಿದ ಹುಡುಗಿ ಗೌರಮ್ಮ ನಿನ್ನ ಗಂಡ ಯಾರ.
0: ಸರಿ, ತಮಗಾಗಿ ಗೀತೆ ಪ್ರಸಾರ ಮಾಡ್ತಾ ಇದೆ ಕೇಳಿ, ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ನಮಸ್ಕಾರ. ಹಲೋ, ಅಭಿಲಾಷಾ ಕಾರ್ಯಕ್ರಮ.
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ ರೀ, ಯಾರು ಮಾತಾಡೋದು ರೀ?
1: ಹಾವೇರಿ ಇಲ್ಲಿಂದ ಶಾಂತಾ ರೀ.
0: ಎಲ್ಲಿಂದ ಮಾತಾಡೋದು ಹೇಳಿ?
1: ಆರಾಮದಿರಿ ಸರ?
0: ಆರಾಮದೇವ್ ನೋಡ್ರಿ. ಯಾವ ಗೀತೆ ಪ್ರಸಾರ ಮಾಡೋಣ ಹೇಳಿ?
1: ಮುಂದ್ರಿ ಕಾಲ್ ತಗೋರಿ.
0: ಯಾವ್ದ್ರಿ? ನಮಸ್ಕಾರ.
2: ನಮಸ್ಕಾರ ರೀ.
0: ನಮಸ್ಕಾರ, ಯಾರು ಮಾತಾಡೋದು ಹೇಳ್ರಿ?
2: ನಾವು ಮಲ್ಲೇಶಂತ ಮಾತಾಡ್ತೇವ್ರಿ, ಬಾವ ಜಿಲ್ಲಾದಿಂದ ರೀ.
0: ಹಾಂ, ಯಾವ ಗೀತೆ ಪ್ರಸಾರ ಮಾಡೋಣ ರೀ?
2: ನಮಗೆ ರೀ ಒಂದು ಮುತ್ತಿನ ಕಟ್ಟಿದ ಹಾಡಿನಾಗಿದ್ ರೀ, ರಾಜ್ಕುಮಾರ್ ಮಗಂದು ಐತಲ್ಲ, ಒಂದು ಮುತ್ತಿನ ಕಟ್ಟೆ ರೀ, ರಾಮ ಎಂಬ.
0: ಯಾವ ಗೀತೆ ಪ್ರಸಾರ ಮಾಡಬೇಕು?
2: ಬೆಟ್ಟದ ಹೋದವಾಗಿನ ಮಾಡ್ರಿ.
0: ಏನು ಮಾಡ್ತಿದ್ದೀರಾ ನೀವು?
2: ನಾವು ರೀ ಗುಂಡಿ ಕೆಲಸ ಮಾಡ್ತೇವ್ ರೀ.
0: ಹ್ಞೂ,
2: ಅದಕ್ಕೆ ಈಗ ನೆನಪು ಬಂತು ರೀ, ಈಗ ಅದು ಇದು ಮಾಡಿದೆ, ಫೋನ್ನಾಗಿಲ್ಲ ಕಾದವ್ರಿ, ರೆಕಾರ್ಡ್ ಹೋಗಿ ಕೇಳತ್ತವ್ರಿ.
0: ಸರಿ, ತಮಗಾಗಿ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳಿ, ತಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ನಮಸ್ಕಾರ.
2: ಬೆಟ್ಟದ ವಾಸ.
3: ಕಾಡು,
4: ಫಾರೆಸ್ಟ್,
3: ಬೆಟ್ಟ,
4: ಮೌಂಟೇನ್,
3: ಹೂ,
5: ಫ್ಲವರ್,
3: ಬೆಟ್ಟದ ಹೂ,
4: ಮೌಂಟೇನ್ ಫ್ಲವರ್.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಎಲ್ಲಿ ಇನ್ನೊಂದ್ಸಲ ಹೇಳು.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
4: Sunlight let come, rain let it come, forest mountain I go roaming.

0: Whoa, whoa.
1: ದಿನವು ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ದಿನವು ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್, ಕರೆಕ್ಟಾ? ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆಂಪೈ ಓನ್ಲಿ ಐ ರಿಸೀವಿಂಗ್.
1: ಬಿಸಿಲೇ ಇರಲಿ
2: ಸನ್ಲೈಟ್.

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 ರೂಪೀಸ್ ಆಫ್ಟರ್ ಜಾಯಿನಿಂಗ್ ರಾಮಾಯಣ ಬುಕ್ ಪರ್ಚೇಸಿಂಗ್.

0: sunlight let come, rain let it come. Forest, mountain, I go roaming, roaming.
1: Shalli madam gagi kodalu betta huva tarve.
0: Or Shalli madam to giving to mountain flower bringing.
1: Betta the hoo.
2: Betta the hoo. Betta the hoo.
3: Hello.
4: ಹಲೋ ನಮಸ್ಕಾರ.
3: ಹಲೋ ನಮಸ್ಕಾರ ರೀ ಸರ್.
4: ಯಾರು ಮಾತಾಡೋದು?
3: ನಾ ರೀ ಸಂಪ್ರದಾಯದಿಂದ ಪಾರ್ವತಿ ಮಾತಾಡೋದು ರೀ.
4: ಪಾರ್ವತಿ ಅವ್ರು ಯಾವ ಗೀತೆ ಪ್ರಸಾರ ಮಾಡೋಣ ಹೇಳಿ.
3: ಇದ್ರಿ ಬಂಗಾರದ ಹೂ ಇದ್ರೋಗಿಂದ್ರಿ ನೀ ನಡೆಯುವ ಹಾದಿಯಲ್ಲಿ ಐತಲ್ರಿ ಅದನ್ನ ಪ್ರಸಾರ ಮಾಡ.
4: ಸರಿ, ತಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದೀವಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ಲ?
3: ನಾ ಕೇಳ್ತಾವ್ರಿ ಸರ್, ಎಲ್ಲ ಕೇಳ್ತಾವ್ರಿ, ಎಲ್ಲ ಚೆನ್ನಾಗಿ ಮುಂದುವತ್ತಾವ್ರಿ.
4: ಧನ್ಯವಾದ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಮ್ಮ ನೆಚ್ಚಿನ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ನಮಸ್ಕಾರ.
3: ನಮಸ್ಕಾರ.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಮಸ್ಕಾರ ಸರ್. ಹಲೋ
0: ಹಲೋ, ಯಾರು ಮಾತಾಡೋದು ಹೇಳಿ?
1: ನಾವು ಮುತ್ತನಾಥ್ ತಿರ್ಲಾಪುರ್ ರೀ, ಕರ್ಕಿಕಟ್ಟಿಯಿಂದ. ಗಾಂಧೀಜಿ ರೀ.
0: ಹಾಂ, ಯಾವ ಹಾಡ ಬೇಕು ಹೇಳಿ, ಬೇಗ ಹೇಳಿ.
1: ಸರ್ ನಮಗೆ ತುತ್ತಮುತ್ತದೊಳಗೆ ಬೇಕು ಸರ್.
0: ಯಾವ ಗೀತೆ? ತುತ್ತಮುತ್ತಲ್ಲಿ
1: ಸುತ್ತಮುತ್ತ ರಮೇಶವ್ರ ಹಾಡಿರ್ದು, ಅದು ಮುತ್ತು ಕೊಡವಳು ಬಂದಾಗ ತುತ್ತು ಕೊಟ್ಟವಳ ಮರಿಗಳ.
0: ಸರಿ, ತಮಗಾಗಿ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

ಕರೆ ಮಾಡಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಹಲೋ ಅಭಿಲಾಷ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 11 ಗಂಟೆ.

ಕರೆ ಮಾಡಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಹಲೋ ಅಭಿಲಾಷ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: शर्मा लगातार दूसरी बार मुख्यमंत्री पद की शपथ लेंगे। गुवाहाटी में शपथ ग्रहण समारोह की तैयारियां लगभग पूरी हो चुकी हैं। अमेरिका के राष्ट्रपति डोनाल्ड ट्रंप चीन के राष्ट्रपति शी जिनफिंग के निमंत्रण पर 13 से 15 मई तक चीन की यात्रा पर रहेंगे। चीन के विदेश मंत्रालय ने आज ये जानकारी दी। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗವಾಡ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಜನಪದ ಸಂಗೀತ ಕಾರ್ಯಕ್ರಮ, ಮುರಗುಂಡಿಯ ಧರಪ್ಪ ವೇಗಪ್ಪ ಜಂಬಿಗಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ, ನಂತರ ಹಿರೆ ಅಂಗ್ರೋಳಿಯ ಕಾಶವ ಶಂಕರಪ್ಪ ಕೋಲ್ಕರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕದ್ರಿ ಗೋಪಾಲನಾಥನ್ ಅವರಿಂದ ಸ್ಯಾಕ್ಸೋಫೋನ್ ವಾದನ. 9:05 ಯಮುನಾ ಆರ್ ಬೆಳಗಲಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ಭಾವಗೀತೆಗಳು, ನಂತರ 10:45 ಜನಪದ ಸಂಗೀತ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06:30. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ನಮ್ಮ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಟ್ಸ್ ತರಂಗಾಂತರ, FM 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.